ಆಕಾಶವಾಣಿ ಮಂಗಳೂರು. ಇಂದು ಗುರುವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಆಷಾಢ ಮಾಸದ 4ನೆಯ ದಿನ, ಅಂದರೆ 2026ನೆಯ ಇಸವಿ ಜೂನ್ ತಿಂಗಳ 25ನೆಯ ತಾರೀಖು. ಈಗ ಸಮಯ 5:58:38. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

ಎಚ್ ಕೆ ನಾರಾಯಣ ಅವರು ಹಾಡಿದ ಕನಕದಾಸರ ರಚನೆಯನ್ನ ಕೇಳಿದಿರಿ. ಮುಂದೆ ಕೇಳಿ ಬಸವಣ್ಣನವರ ವಚನ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಹಾಡಿದ್ದಾರೆ ರೇಣುಕಾ ನಾಕೋಡ್.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕೇಳಿ ಚಿಂತನ ಸಾವಿತ್ರಿ ರಾಮರಾವ್ ಅವರಿಂದ.
1: ಮನುಷ್ಯ ಸಂಘಜೀವಿ, ಸಮಾಜದಲ್ಲಿ ಒಬ್ಬಂಟಿಗರಾಗಿ ಬದುಕಲು ಸಾಧ್ಯವಿಲ್ಲ. ಹಿಂದೆ ಅವಿಭಕ್ತ ಕುಟುಂಬಗಳು ಉತ್ತಮ ಮಾನವೀಯ ಸಂಬಂಧಗಳಿಂದಾಗಿ ಸಂತೃಪ್ತಿಯ ಜೀವನ ನಡೆಸುತ್ತಿದ್ದರು. ಆದರೆ ಇಂದು ನಾವು ತೃಪ್ತರಾಗಿ ಶಾಂತಿಯಿಂದ ಇದ್ದೇವೆ ಎಂದರೆ ಅದು ಕ್ಷಣಿಕವೇ. ನಮಗಿಂತ ಕೆಳಮಟ್ಟದವರನ್ನು ನೋಡಿ ತೃಪ್ತಿಯಿಂದ ಇರಬಹುದು, ಆದರೆ ಅತಿಯಾಸೆಯು ಮಾನವನ ಸಂತಸದ ಕ್ಷಣವನ್ನು ಹಾಳು ಮಾಡುತ್ತಿದೆ. ಈ ಪ್ರಕ್ರಿಯೆ ದಿನನಿತ್ಯದ ಅಗತ್ಯಕ್ಕಷ್ಟೇ ಸೀಮಿತವಾದಲ್ಲಿ ಗಂಭೀರ ಪರಿಣಾಮ ಉಂಟಾಗುವುದಿಲ್ಲ. ಆದರೆ ಆಸೆಗಳಿಗೂ ಒಂದು ಇತಿಮಿತಿಗಳಿವೆ. ಅವುಗಳು ನಮ್ಮ ಅವಶ್ಯಕತೆ ಹಾಗೂ ಯೋಗ್ಯತೆಗಳಿಗೆ ತಕ್ಕಂತೆ ಇರಬೇಕು. ಮಿತಿ ಮೀರಿದರೆ ಅತೃಪ್ತಿ, ನಿರಾಶೆ, ದುಃಖ. ಆಸೆಗಳಿಗೆ ಕಡಿವಾಣ ಹಾಕಿದಲ್ಲಿ ನೆಮ್ಮದಿಯಿಂದ ಇರಬಹುದು. ದುರಾಸೆಗಳಿದ್ದಲ್ಲಿ ತೃಪ್ತಿ ಇರುವುದಿಲ್ಲ. ಇನ್ನೂ ಬೇಕು ಬೇಕೆನ್ನುವವನೇ ನಿಜವಾದ ಬಡವ. ಇಂದಿನ ಹಲವಾರು ಆವಿಷ್ಕಾರಗಳು, ಮನಸೆಳೆಯುವಂತಹ ಜಾಹೀರಾತು, ಅಗತ್ಯವಿರದಿದ್ದರೂ ಉತ್ತಮ ಸ್ಥಿತಿಯಲ್ಲಿರುವ ವಸ್ತುಗಳ ಬದಲಾವಣೆ, ಇವುಗಳು ವಿಕೃತ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಮನೆ ಮಂದಿಯೆಲ್ಲ ಉದ್ವೇಗ ಅನುಭವಿಸುತ್ತಿದ್ದಾರೆ. ಇಷ್ಟಕ್ಕೂ ಒಂದು ದಿನ ಎಲ್ಲರನ್ನೂ ಎಲ್ಲವನ್ನೂ ಬಿಟ್ಟು ಹೋಗಬೇಕಾದ ನಮಗೆ ಈ ದುರಾಸೆಗಳು ಯಾಕೆ? ಇದ್ದುದರಲ್ಲೇ ತೃಪ್ತಿಪಟ್ಟು ಬದುಕಲು ಸಾಧ್ಯವಿಲ್ಲವೇ? ಮಿತಿ ಮೀರಿದರೆ ಅತೃಪ್ತಿ, ನಿರಾಶೆ, ದುಃಖಗಳಿಗೆ ಕಾರಣವಾಗಿ ನಮ್ಮ ಸಂತೋಷ ನೆಮ್ಮದಿಯನ್ನು ಹಾಳು ಮಾಡುತ್ತವೆ. ಹಿಂದಿನ ಅವಿಭಕ್ತ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೂ ಎಲ್ಲ ಜವಾಬ್ದಾರಿಗಳು ಕುಟುಂಬದ ಹಿರಿಯ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ನಡೆದು ಮನೆ ಮಂದಿಯಲ್ಲಿ ತೃಪ್ತಿಯು ಎದ್ದು ಕಾಣುತ್ತಿತ್ತು. ನಮ್ಮ ಹಿರಿಯರಲ್ಲಿ ಶ್ರೀಮಂತಿಗೆ ಸೌಕರ್ಯ ಸೌಲಭ್ಯಗಳು ಇರಲಿಲ್ಲವಾದರೂ ಅವರುಗಳೆಲ್ಲ ಸರಳ ಸಂತೃಪ್ತ ಜೀವನವನ್ನು ನಡೆಸಿ ಸಂತಸದಿಂದ ಬಾಳಿದವರು. ಅವರು ಅತಿಯಾದ ಆಸೆ ಐಷಾರಾಮದ ಬದುಕಿನಿಂದ ದೂರವಾಗಿದ್ದರು. ಸುವ್ಯವಸ್ಥೆ ಎಂಬುದು ಅತ್ಯಗತ್ಯವಾದವುಗಳಿಗೆ ಸೀಮಿತವಾಗಿತ್ತು. ಇಂದು ಎಲ್ಲವೂ ಇದೆ, ಆದರೂ ಸಂಬಂಧಗಳು ದೂರವಾಗಿವೆ. ಮಾನವೀಯತೆಯ ಪರಿಜ್ಞಾನ ಕಡಿಮೆಯಾಗಿದೆ. ಅಪೇಕ್ಷೆ ಅಭಿಲಾಷೆಗಳು ಯಾರಿಗೆ ಇಲ್ಲ. ಬಾಡಿಗೆ ಮನೆ ಇರುವವರಿಗೆ ಸ್ವಂತ ಮನೆಯ ಆಸೆ, ಕ್ರಮೇಣ ದೊಡ್ಡ ಮನೆ ಆಸೆ. ಆದರೆ ಕೊನೆಗೆ ದೊಡ್ಡ ಮನೆಯಲ್ಲಿರುವವರು ವೃದ್ಧ ಹಿರಿಯರು ಮಾತ್ರ, ಮಕ್ಕಳು ವಿದೇಶಗಳಲ್ಲಿ. ಇದು ಸರಿಯೇ. ಹೀಗೆ ಸಮಸ್ಯೆಗಳ ಸರಮಾಲೆಗಳೇ ನಮ್ಮ ಮುಂದಿವೆ. ಸಂಸಾರದಲ್ಲಿ ನಿಜವಾದ ಆನಂದ ನಮಗೆ ಸಿಕ್ಕಿಲ್ಲ. ಬದುಕಿನಲ್ಲಿ ಪ್ರಾಪಂಚಿಕ ಸುಖಭೋಗ ಮತ್ತು ಇಂದ್ರಿಯಗಳ ಲಾಲಸೆಯಲ್ಲಿ ತೃಪ್ತಿ ಪಡೆಯಲು ಸಾಧ್ಯವಿಲ್ಲ. ತೃಪ್ತಿ ಇಲ್ಲದಿದ್ದರೆ ಸಂತೋಷವಿರುವುದಿಲ್ಲ. ನಮ್ಮ ಆಸೆಗಳಿಗೂ ಮಿತಿಯೇ ಇರುವುದಿಲ್ಲ. ಸಮಾಜದಲ್ಲಿ ಭಿನ್ನ ಭಿನ್ನ ಅಭಿರುಚಿಯ ಜನರನ್ನು ಸಂತೃಪ್ತಿಪಡಿಸುವ ಶಕ್ತಿ ಉತ್ತಮ ಹವ್ಯಾಸಗಳಿಗೆ ಇವೆ. ಜೀವನದಲ್ಲಿ ನಿರಂತರವಾಗಿರುವಂತಹ ಹವ್ಯಾಸದ ಆಯ್ಕೆ ಅತಿ ಮುಖ್ಯ. ಇದರಿಂದ ಸಿಗುವ ಆನಂದ ತೃಪ್ತಿ ವರ್ಣನಾತೀತ. ಆದ್ದರಿಂದ ಬಾಹ್ಯ ಆಕರ್ಷಣೆಗೆ ಮಾರು ಹೋಗದೆ ಸರಳ ಸುಖಮಯ ಜೀವನವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ, ಅತ್ಯಮೂಲ್ಯ ಐಶ್ವರ್ಯವಾದ ಮಾನವೀಯ ಸಂಬಂಧಗಳನ್ನು ಪುನಃ ಬೆಸೆಯುವ ಮೂಲಕ ಸಾರ್ಥಕತೆಯನ್ನು, ಸಹಬಾಳ್ವೆಯಲ್ಲಿ ತೃಪ್ತಿಯನ್ನು, ಒಲವನ್ನು ಕಾಣಬಹುದು.
0: ಇದುವರೆಗೆ ಸಾವಿತ್ರಿ ರಾಮರಾವ್ ಅವರಿಂದ ಚಿಂತನೆ ಕೇಳಿದಿರಿ.

ಒಬ್ಬರು ಮತ್ತೊಬ್ಬರನ್ನು ತಿಳಿದು ಬದುಕಬೇಕೇ ಹೊರತು ತಿಂದು ಬದುಕಬಾರದು ಎಂದಿದ್ದಾರೆ ಅಂಬಿಕಾ ತನಯದತ್ತ. ಗುರಿ ತಪ್ಪಿದರೂ ಹಾದಿ ತಪ್ಪಬಾರದು ಎಂದಿದ್ದಾರೆ ಎಸ್ ವಿ ಪರಮೇಶ್ವರ ಭಟ್.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಿಷ್ಣು ಶರ್ಮಾ. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಕನ್ನಡ ಚಿತ್ರಗೀತೆಗಳು, 9:00 ಭಾವಗೀತೆಗಳನ್ನು ಕೇಳುವಿರಿ. 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ

ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಮರೆವು ಅನ್ನುವ ಮಾನವ ಸಹಜ ಗುಣ. ನಿಮಗೆ ಎಂದಾದರೂ ಸಂಕಷ್ಟವನ್ನು ತಂದೊಡ್ಡಿದ್ದು ಉಂಟೆ? 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಫರ್ವೇಜ್ ಖಾನ್ ಅವರ ಸಿತಾರ್ ವಾದನ ಕೇಳುವಿರಿ.

12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ. ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದಿಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಶಿಲ್ಪಾ ಎಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಟಿ ಶ್ಯಾಮ್ಪ್ರಸಾದ್. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು. 1:20ಕ್ಕೆ ಸ್ವರ ಮಾಧುರ್ಯದಲ್ಲಿ ಜೆ ಉತ್ತಮ್ ಕುಮಾರ್ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆಗಳು. 1:30ಕ್ಕೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು.

ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಕಡ್ತಲ ಚೆನ್ನಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ವಸಂತಿ ಅವರಿಂದ ಬೈದರ್ಗಳ ಪಾಡ್ದನದ ಮೊದಲ ಭಾಗ ಕೇಳುವಿರಿ. ಚಿತ್ರಗೀತೆಗಳು 5:30, 6 ಗಂಟೆಗೆ ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ. ಈ ಸಾಯಂಕಾಲ 6:50 ಟ್ರಾಫರ್ಡ್ ಕ್ರಿಕೆಟ್ ಮೈದಾನ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಪಂದ್ಯದ ಮುಕ್ತಾಯದವರೆಗೂ ಕೇಳುವಿರಿ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ, ನಿಶ್ಚಿಂತನಾಗಬೇಕಂತೆ.

0: ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಅಸ್ತಮಾ ಕಾಯಿಲೆಗೆ ಔಷಧೋಪಚಾರ. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ.
1: ಅಸ್ತಮಾ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಅದಕ್ಕೆ ಸರಿಯಾದ ಮುಂಜಾಗ್ರತೆಗಳನ್ನು ವಹಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಿದರಲ್ಲಿ ಎಲ್ಲರಿಗೂ ಕೂಡ ಅಸ್ತಮಾವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. 50% ಜನರಿಗೆ ಅಸ್ತಮದ ಲಕ್ಷಣಗಳೇ ಇರುವುದಿಲ್ಲ ಔಷಧಿಯನ್ನು ತಗೊಂಡ್ರೆ. ಈಗ ಅಸ್ತಮಾ ಇದ್ದವರಿಗೆ ಎಲರ್ಜಿ ಅಂತ ಹೇಳ್ತಾರೆ. ಅಂದರೆ ಈ ಎಲರ್ಜಿಯ ಮುಖ್ಯ ಲಕ್ಷಣ ಅಂತ ಹೇಳಿದರೆ ಈಗ ಮೂಗಿನ ಎಲರ್ಜಿ ಇದ್ದವರಿಗೆ ಆಗಾಗ ಶೀತ, ಶೀನು, ಮೂಕಟ್ಟೋದು, ಮೂಗಿಯಿಂದ ನೀರು ಸುರಿಯೋದು ಇತ್ಯಾದಿ, ಇದನ್ನು ಅಲಕ್ಷ್ಯ ಮಾಡಬಾರದು. ಬೆಳಿಗ್ಗೆ ಎದ್ದ ಕೂಡಲೇ ಶೀನು ಬರೋದು ಕೂಡ ಒಂದು ಮೇನ್ ಸಿಂಪ್ಟಮ್. ಇದು ಮುಂದಕ್ಕೆ ಅಸ್ತಮವಾಗಿ ಪರಿವರ್ತನೆ ಆಗಲಿಕ್ಕೆ ಚಾನ್ಸಸ್ ತುಂಬ ಜಾಸ್ತಿ. ಅದರಿಂದ ಆಗಾಗ ಶೀತ, ಶೀನು, ಮೂಗು ಸೂರುವುದು ಇತ್ಯಾದಿ ಇದ್ದವರು ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದು ಅಸ್ತಮದ ಒಂದು ಪ್ರಾರಂಭಿಕ ಹಂತ. 50% ಅಸ್ತಮ ಇದ್ದವರಿಗೆ ಇದು ಫಸ್ಟಿಗೆ ಶುರುವಾಗುವುದು ಮೂಗಿನ ತೊಂದರೆಯಿಂದ. ಇನ್ನು ಕೆಲವರಿಗೆ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ, ಕೈಕಾಲು ತುರಿಕೆ, ದದ್ದ ಬೀಳುವುದು ಅಂತ ಹೇಳ್ತೇವೆ, ಮತ್ತು ಆಗಾಗ ಬರುವ ಕೆಮ್ಮು ಕೂಡ ಅಸ್ತಮದ ಲಕ್ಷಣ. ಮತ್ತು ಇದು ಬರುವುದು ಹೇಗೆ ಅಂತ ಹೇಳಿದರೆ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗುವಾಗ ಅಸ್ತಮಾಕಾರಕ ಕೆಲವು ಆಹಾರದಲ್ಲೂ ಕೂಡ ಬರಬಹುದು, ಮತ್ತು ಹೊಗೆ, ಧೂಳು ಇತ್ಯಾದಿಗಳಲ್ಲಿ ಬರಬಹುದು. ಕೆಲವರಿಗೆ ಸ್ಟ್ರಾಂಗ್ ಸ್ಮೆಲ್ ಇತ್ಯಾದಿಗಳಿಂದ ಬರಬಹುದು. ಇನ್ನು ಕೆಲವರಿಗೆ ಹೂಗಳ ಪರಾಗದಿಂದ ಬರಬಹುದು. ಅದರಿಂದ ಅಸ್ತಮ ಇದ್ದವರೇ ತಾವು ಕಂಡುಕೊಳ್ಬೇಕು ಯಾವ ಕಾರಣದಿಂದಾಗಿ ಅವರಿಗೆ ಯಾವೆಲ್ಲ ರೀತಿಯಿಂದಾಗಿ ಶ್ವಾಸೋಚ್ಛಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ, ಯಾವುದೆಲ್ಲ ಕಾರಣಗಳಿಂದಾಗಿ ತೊಂದರೆ ಬರುತ್ತೋ ಅಂಥದ್ದನ್ನು ಸಾಧ್ಯವಾದಷ್ಟು ದೂರ ಇಡಬೇಕು. ಸಾಧಾರಣವಾಗಿ ಎಲರ್ಜಿ ಕಾರಕ ವಸ್ತುಗಳು ಒಂದು 50-60 ಇರುತ್ತೆ. ಆ ಎಲರ್ಜಿ ಕಾರಕ ವಸ್ತುಗಳನ್ನು ನಾವು ಒಂದು ಸಣ್ಣ ಚರ್ಮಕ್ಕೆ ಇಂಜೆಕ್ಷನ್ ಮೂಲಕ ಕೊಟ್ಟು ಯಾವುದರಲ್ಲಿ ರಿಯಾಕ್ಷನ್ ಬರ್ತದೆ ಅಂತೇಳಿ ನಾವು ನೋಡ್ಬೋದು. ಸ್ಕಿನ್ ಟೆಸ್ಟ್ ಅಥವಾ ಪ್ರಿಕ್ ಟೆಸ್ಟ್ ಅಂತ ಹೇಳ್ತದೆ ನಮ್ಮ ಭಾಷೆಯಲ್ಲಿ. ಇದನ್ನು ಮಾಡಿದರೆ ರೋಗಿಗೆ ಯಾವುದರಿಂದಲ್ಲಾಗಿ ಎಲರ್ಜಿ ಬರುತ್ತೆ ಅಂತ ಹೇಳ್ಬೋದು, ಮತ್ತು ಅದನ್ನು ಹೇಗೆ ದೂರ ಇಡಬಹುದು ಅಂತೇಳಿಯೂ ನಾವು ತಿಳಿ ಹೇಳ್ಬೋದು. ಮಾತ್ರವಲ್ಲ, ಕೆಲವರಿಗೆ ಇದಕ್ಕೆ ಇಮ್ಯುನೋಥೆರಪಿ ಅಂತೇಳಿ ಒಂದು ಟ್ರೀಟ್ಮೆಂಟ್ ಉಂಟು. ಅಂದರೆ ಈ ಎಲರ್ಜಿ ಕಾರಕ ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಇದ್ದರೆ ಅದರಿಂದ ಎಲರ್ಜಿ ದೂರ ಆಗುತ್ತೆ. ಅದನ್ನು ಇಮ್ಯುನೋಥೆರಪಿ ಅಂತ ಹೇಳ್ತಾರೆ. ಇಮ್ಯುನೋಥೆರಪಿ ಸಾಧಾರಣವಾಗಿ ನಾವು ಅಡ್ವೈಸ್ ಮಾಡೋದು ಯಾವಾಗ ಅಂತೇಳಿದರೆ, ಮುಂಜಾಗ್ರತೆಗಳನ್ನು ವಹಿಸಿಯೂ ಸರಿಯಾದ ಔಷಧೋಪಚಾರ ತೆಗೆದುಕೊಂಡು ಅಸ್ತಮಾ ಕಂಟ್ರೋಲ್ ಇಲ್ಲದೇ ಇದ್ದರೆ 50-60 ಒಳಗಿನ ಜನರಿಗೆ, ಮತ್ತು ಇವರಿಗೆ ಇತರೆ ರೋಗಗಳು ಇರಬಾರದು. ಈಗ ತುಂಬ ಶುಗರ್ ಇದ್ದವರಿಗೆ, ಹೃದಯ ತೊಂದರೆ ಇದ್ದವರಿಗೆ, ಅಥವಾ ಬೇರೆ ರೀತಿಯ ಕಾಯಿಲೆಗಳಿದ್ದವರಿಗೆ ಇಮ್ಯುನೋಥೆರಪಿ ಆಗೋದಿಲ್ಲ. ಬಾಕಿ ಯಾವುದೇ ರೀತಿಯ ರೋಗಗಳು ಇಲ್ಲದೇ ಇದ್ದವರಿಗೆ 5-60 ಇದ್ದವರಿಗೆ ಇಮ್ಯುನೋಥೆರಪಿ ಟ್ರೈ ಮಾಡಬಹುದು.
0: ಇದುವರೆಗೆ ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಅಸ್ತಮಾ ಕಾಯಿಲೆಗೆ ಔಷಧೋಪಚಾರ. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಪ್ರಿಯ ಕೇಳುಗರೆ, ಇಂದು 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ, ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. ಆಕಾಶವಾಣಿ ಮಂಗಳೂರು, ಕೇಳಿ ರೈತರಿಗೆ ಸಲಹೆ.
3: ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ರೋಗಗಳು ಬಾರದಂತೆ ನೋಡಿಕೊಳ್ಳಲು, ಹಾಗೆಯೇ ರೋಗ ರುಜಿನಗಳನ್ನು ವಾಸಿ ಮಾಡುವುದಕ್ಕೆ ಆಹಾರ ಬಹಳ ಮುಖ್ಯ. ಕೆಲವು ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೆ ಕೆಲವು ರೀತಿಯ ಸಸ್ಯಗಳು ಉಪಯುಕ್ತವಾಗಿವೆ. ಅಂತಹ ಸಸ್ಯಗಳಲ್ಲಿ ಬಾಸುಮತಿ ಅಕ್ಕಿಯ ಪರಿಮಳದ ಸಸ್ಯ ಒಂದು. ಇದಕ್ಕೆ ಗಂಧಸಾಲೆ ಎಲೆ ಅಥವಾ ಪಂಡನಸ್ ಅಮೇರಿಲಿಫೋಲಿಯಸ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಒಂದು ಉಷ್ಣ ಪ್ರದೇಶದ ಸಸ್ಯ. ಇದರ ಎಲೆಗಳು ಬಾಸುಮತಿ ಅಕ್ಕಿಯ ಪರಿಮಳವನ್ನು ಹೊಂದಿವೆ. ಮ್ಯಾನ್ಮಾರ್, ಕಂಬೋಡಿಯಾ, ಇಂಡೋನೇಷ್ಯಾ, ವಿಯೆಟ್ನಾಂ, ಶ್ರೀಲಂಕಾ, ಮಾರಿಷಸ್, ಬಾಂಗ್ಲಾದೇಶ, ಭಾರತ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಇವುಗಳನ್ನು ಅಡುಗೆ ಪದಾರ್ಥಗಳಲ್ಲಿ ಬಳಸುತ್ತಾರೆ.

0: ವೆನಿಲ್ಲಾ ಮತ್ತು ತೆಂಗಿನಕಾಯಿ ಮಿಶ್ರಿತ ಸುವಾಸನೆ ಈ ಪಂಡನ್ ಸಸ್ಯದ ಎಲೆಗಳಿಂದ ದೊರೆಯುತ್ತದೆ. ಇದು ಅನೇಕ ವಿಟಮಿನ್ಗಳನ್ನು, ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್, ವಿಟಮಿನ್ ಸಿ, ರೈಬೋಫಿವಿನ್ ಮುಂತಾದವುಗಳು ಉತ್ತಮ ಪೋಷಕಾಂಶಗಳು. ಈ ಸಸ್ಯದ ಎಲೆಗಳಿಂದ ಕುದಿಸಿ ತಯಾರಿಸಿದ ಕಷಾಯ ಕುಡಿಯುವವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಊಟ ಮಾಡಿದ ಆಹಾರ ಅರಗಿಸಲು ಇದು ಸಹಾಯಕವಾಗಿದೆ. ಇದರ ಕಷಾಯ ಲಿವರ್ಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ. ಲಿವರ್ನಲ್ಲಿ ಸಂಗ್ರಹವಾಗಿರುವಂತಹ ವಿಷವಸ್ತುಗಳನ್ನು ಹಾಗೆ ಕೊಬ್ಬನ್ನು ಕರಗಿಸಿ ಆರೋಗ್ಯವನ್ನು ರಕ್ಷಣೆ ಮಾಡುತ್ತದೆ. ನರ ದೌರ್ಬಲ್ಯ ಹೊಂದಿದವರಿಗೆ ಇದು ಒಂದು ದಿವ್ಯ ಔಷಧ. ವಿವಿಧ ಚರ್ಮರೋಗಗಳಲ್ಲಿ ಕೂಡ ಇದನ್ನು ಔಷಧವಾಗಿ ಬಳಸುತ್ತಾರೆ. ಕಫ ಕರಗಿ ಹೊರಗೆ ಹೋಗಲು ಸಹಾಯ ಮಾಡುವಂತೆ ಕೂಡ ಇದು ಉಪಯೋಗಕಾರಿ. ಅನ್ನ ಮಾಡುವಾಗ ಪಂಡನ್ ಎಲೆಗಳನ್ನು ಹಾಕಿದರೆ ಬಾಸುಮತಿ ಅಕ್ಕಿಯ ಅನ್ನದಂತೆ ಇಡೀ ಮನೆ ಪರಿಮಳದಿಂದ ತುಂಬಿಕೊಳ್ಳುತ್ತದೆ. ಇದರ ಎಲೆಗಳನ್ನು ಮಿಕ್ಸಿಯಲ್ಲಿ ಅರೆದು ರಸ ತೆಗೆದು ನಿಂಬೆಹಣ್ಣಿನ ಪಾನಕವನ್ನು ಕೂಡ ಮಾಡಿ ಕುಡಿಯಬಹುದು. ಒಟ್ಟಿನಲ್ಲಿ ಹೇಳುವುದಿದ್ದರೆ ಪಂಡನ್ ಗಿಡ ಅನ್ನುವುದು ಒಂದು ಬಹುಪಯೋಗಿ ಸಸ್ಯ.
1: ರೈತರಿಗೆ ಸಲಹೆ ಕೇಳಿದಿರಿ ಕೆಳಗರೆ. ಗಮನಿಸಿ, ಇಂದು ಸಾಯಂಕಾಲ 6:50 ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಪಂದ್ಯದ ಮುಕ್ತಾಯದವರೆಗೂ ಕೇಳುವಿರಿ.

ಪ್ರಿಯ ಶ್ರೋತೃಗಳೇ, ಇಂದು ಬೆಳಗ್ಗೆ 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಮರೆವು ಅನ್ನುವುದು ಮಾನವ ಸಹಜ ಗುಣ. ಎಲ್ಲೋ ಇಡುವ ವಸ್ತುಗಳನ್ನು ಮತ್ತೆಲ್ಲೋ ಇಟ್ಟು ಮರೆತು ಬಿಟ್ಟದ್ದು, ತೀರಾ ಪರಿಚಿತರು ಎದುರಾದಾಗ ತಕ್ಷಣಕ್ಕೆ ಅವರ ಹೆಸರು ನೆನಪಿಗೆ ಬರದೆ ಪೇಚಾಟವಾದದ್ದು, ಇಂತಹ ಪ್ರಸಂಗಗಳಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ 10:30 ದಿಂದ 11:30 ವರೆಗೆ

ಇಂದು 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಸ್ ಖಾನ್ ಅವರ ಸಿತಾರ್ ವಾದನ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:55 ವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಮರೆವು ಅನ್ನುವ ಮಾನವ ಸಹಜ ಗುಣ ನಿಮಗೆ ಎಂದಾದರೂ ಸಂಕಷ್ಟವನ್ನು ತಂದೊಡ್ಡಿದ್ದು ಉಂಟೆ? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಭಾಗವಹಿಸಿ. ಆಕಾಶವಾಣಿ ಮಂಗಳೂರು, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
3: ಹೌದು, ನನಗೂ ಬಂದಿದೆ ಕಣೆ.
2: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
4: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
2: ಅಯ್ಯೋ, ನಿಂಗೂ ಬಂತಾ?
4: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
2: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
5: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
6: ಏನಾಗಲಿ ಮುಂದೆ ಸಾಗುನಿ,
7: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
8: ನಮ್ಮದಲ್ಲೆತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
7: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
8: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28 ಜುಲೈ 1 ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟ್ರೀಯ

0: ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRBಗೆ ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುನ್ರಾಬಾದ್ ಶಾಲೆ ಹತ್ರ ಇರತಕ್ಕಂಥ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10-15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010ರಲ್ಲಿ ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ July 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ನಿರ್ದೇಶನ ನೀಡಿದ್ದಾರೆ.

0: ಇದೇ 28ರಂದು ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ. ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಫುರಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತುಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಂಎಸ್ ಶೀಲಾ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಬಾಬಾ ಓ ಬೆಳಕೆ ಕರುಣಿಸಿ ಇಳಿನೆಲಕ್ಕೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಬಿಕಾ ತನಯದತ್ತ ಅವರದೇ ಇನ್ನೊಂದು ರಚನೆ ಬಾರೋ ಸಾಧನ ಕೇರಿಗೆ. ಹಾಡಿದರೆ ರತ್ನಮಾಲಾ ಪ್ರಕಾಶ್ ಹಾಗೂ ಕಸ್ತೂರಿ ಶಂಕರ್.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: AJ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 100,000ವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ AJ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
6: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನ

ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್.

ಪ್ರಿಯ ಕೇಳುಗರೆ, ಇಂದು 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಮರೆವು ಅನ್ನುವ ಮಾನವ ಸಹಜ ಗುಣ ನಿಮಗೆ ಎಂದಾದರೂ ಸಂಕಷ್ಟವನ್ನ ತಂದೊಡ್ಡಿದ್ದು ಉಂಟೆ? ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2229999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಕರೆ ಮಾಡಿ ಭಾಗವಹಿಸಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ಮಗನೇ,
3: ಅಮ್ಮ,
2: ನಮ್ಮ ಸಂಸಾರದ ಸೌಭಾಗ್ಯಕ್ಕಾಗಿ, ನಮ್ಮ ಸಕಲ ಬಾಧೆಗಳು ಪರಿಹಾರ ಆಗುವುದಕ್ಕಾಗಿ ಕಿಮಿಚ್ಚಕ ಎನ್ನುವಂತಹ ಒಂದು ವ್ರತವನ್ನು ನಾನು ಮಾಡಲಿದ್ದೇನೆ.
3: ಸರಿ ಅಮ್ಮ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
4: ಆಕಾಶವಾಣಿ ಮಂಗಳೂರು, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ

0: ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ ಮೂರು ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ: ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು, ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು, ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15 ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ DCCಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ

0: ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಚ್ಎಸ್ಬಿಸಿ ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25 ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ, ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ, ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಿಯ ಕೇಳುಗರೆ, ಇದು ಹವಾಮಾನ ಮುನ್ನೆಚ್ಚರಿಕೆ. ಈ ಬೆಳಗ್ಗೆ 7 ಗಂಟೆಯಿಂದ ಮುಂದಿನ 3 ಗಂಟೆಗಳ ಅವಧಿಗೆ ಅನ್ವಯವಾಗುವಂತೆ ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಮಳೆ ಗುಡುಗು ಸಹಿತ ಜೋರಾದ ಬಿರುಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕ ವಿದ್ಯುತ್ ವ್ಯತ್ಯಯ, ಸಣ್ಣಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳು ಮುರಿದು ಬೀಳುವಂತಹ ಸಾಧ್ಯತೆಗಳಿದ್ದು, ಸಾರ್ವಜನಿಕರು ಎಚ್ಚರದಿಂದ ಇರುವಂತೆ ಹವಾಮಾನ ಇಲಾಖೆಯ ಪ್ರಕಟಣೆ ತಿಳಿಸಿದೆ. ಇದೀಗ ಕೇಳಿ ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಬದುಕು ಬಂಗಾರವಾಯಿತು ಚಿತ್ರಕ್ಕಾಗಿ ಯಶ್ ಜಾನಕಿ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸಂಗೀತ ನೀಡಿರುವ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ರಾಗರಂಜನೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೇವಂತಿ ಸೇವಂತಿ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾದಂತಹ ಜನಪದ ಗೀತೆ. ಗೀತೆಗೆ ಸಂಗೀತ ನೀಡಿ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನೆ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸೆ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋರಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಪ್ರಗತಿ ಕೀ ಬೈಠಕ್ ಮೇ ಲಗಭಗ 30,000 ಕರೋಡ್ ರೂಪಾಯಿ ಕೀ ಅವಸಂರಚನಾ ಪರಿಯೋಜನಾ ಕೀ ಸಮೀಕ್ಷಾ ಕೀ. ಟಿಬಿ ಉನ್ಮೂಲನ್ ಮೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೀ ಉಪಯೋಗ ಔರ್ ಸೈಬರ್ ಧೋಖಾಧಡಿ ರೋಕ್ನೆ ಕೇ ಲಿಯೆ ಮಜಬೂತ್ ವ್ಯವಸ್ಥಾ ಪರ್ ಜೋರ್ ದಿಯಾ. ದೇಶ ಮೇ ಆಪಾತ್ಕಾಲ್ ಕೇ ದೌರಾನ್ ಪೀಡಿತ ಲೋಗೋ ಕೋ ಶ್ರದ್ಧಾಂಜಲಿ ಅರ್ಪಿತ್ ಕರ್ನೆ ಕೇ ಲಿಯೆ ಆಜ್ ಸಂವಿಧಾನ್ ಹತ್ಯಾ ದಿವಸ್ ಮನಾಯಾ ಜಾ ರಹಾ ಹೈ. ಉತ್ತರಾಖಂಡ್ ಕೆ ಲಿಪುಲಿಖ್ ದರ್ರೆ ಸೆ ಭಾರತ ಚೀನ್ ಸೀಮಾ ವ್ಯಾಪಾರ 6 ವರ್ಷ ಬಾದ್ ಫಿರ್ ಶುರು ಹೋಗಾ. 26 ವ್ಯಾಪಾರ ಪಾಸ್ ಜಾರಿ ಕಿಯೆ ಗಯೆ. ಅಮರಿಕಿ ಸಂಘೀಯ ನ್ಯಾಯಾಧೀಶ ನೆ ಡೊನಾಲ್ಡ್ ಟ್ರಂಪ್ ಪ್ರಶಾಸನ್ ಕೋ ಮತದಾನ್ ಕೆ ಲಿಯೆ ನಾಗರಿಕತಾ ಪ್ರಮಾಣ ಅನಿವಾರ್ಯ ಕರ್ನೆ ಸೆ ರೋಕಾ. ಅಂತಾರಾಷ್ಟ್ರೀಯ ಪರಮಾಣು ಊರ್ಜಾ ಏಜೆನ್ಸಿ ಅಮರಿಕಾ ಕೆ ಸಾಥ್ ಇರಾನ್ ಕೆ ಪ್ರಾರಂಭಿಕ ಶಾಂತಿ ಸಮಝೌತೆ ಕೆ ತಹತ್ ಇರಾನ್ ಮೇ ನಿರೀಕ್ಷಣ ಕರೇಗಿ. ಔರ್ ICC ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ ಕೆ

ಪರಾರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿ ಅನುರಾಧ ಭಟ್ ಅವರೊಂದಿಗೆ ಹಾಡಿದವರು ಅನೂಪ್ ಸೆಲೇನ್. ಮುಂದೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಸಿದ್ದು ಕೋಡಿಪುರ ಅವರದು. ಸಂಗೀತ ನೀಡಿದ್ದಾರೆ ಭರತ್ ಬಿಜೆ. ಚಿತ್ರ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ.

ಶಾನ್ ಅವರ ಧ್ವನಿಯಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವರದನಾಯಕ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಗೀತೆಯ ಸಾಹಿತ್ಯ ಬರೆದು ಸುಮಾ ಶಾಸ್ತ್ರಿ ಅವರೊಂದಿಗೆ ಹಾಡಿದ್ದಾರೆ ಚಂದನ್ ಶೆಟ್ಟಿ.

ಪ್ರಿಯ ಕೇಳುಗರೆ, ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಮರೆವು ಅನ್ನುವುದು ಮಾನವ ಸಹಜವಾದಂತಹ ಗುಣ. ಎಲ್ಲೋ ಇಡುವ ವಸ್ತುಗಳನ್ನು ಮತ್ತೆಲ್ಲೋ ಇಟ್ಟು ಮರೆತು ಬಿಟ್ಟದ್ದು. ತೀರ ಪರಿಚಿತರು ಎದುರಾದಾಗಲೂ ಕೂಡ ತಕ್ಷಣಕ್ಕೆ ಅವರ ಹೆಸರೇ ನೆನಪಿಗೆ ಬರದೆ ಪೇಚಾಟವಾದದ್ದು. ಇಂತಹ ಪ್ರಸಂಗಗಳು ಏನಾದರೂ ಇದ್ದರೆ ನಮ್ಮೊಂದಿಗೆ ನೀವು ಹಂಚಿಕೊಳ್ಳಿ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.

ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಅಂಬಿಕಾ ತನಯದತ್ತ ಅವರ ರಚನೆ ಎಂದೋ ಹಾಡಿದೆ ಇಂದು ಹಾಡುವೆ. ಹಾಡಿದ್ದಾರೆ HR ಲೀಲಾವತಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, 2026-27 ಸಾಲಿನ ಡಿಪ್ಲೊಮಾ ಪ್ರವೇಶ ಮಾಹಿತಿಯ ಕುರಿತ ಇದೊಂದು ಪ್ರಕಟಣೆ. 2026-27 ಸಾಲಿಗೆ ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಟೆಕ್ನಿಕ್ಗಳಲ್ಲಿ 3 ವರ್ಷ ಅವಧಿಯ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸುಗಳ ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಜೂನ್ 30 ಆಗಿರುತ್ತದೆ. 26-27 ಸಾಲಿನಲ್ಲಿ 2 ವರ್ಷಗಳ ಐಟಿಐ, ದ್ವಿತೀಯ ಪಿಯುಸಿ ವಿಜ್ಞಾನ, ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣ ಹೊಂದಿದ ವಿದ್ಯಾರ್ಥಿಗಳಿಗೆ ದಿನಾಂಕ 10-7-2020 ಒಳಗೆ, ಅಂದರೆ ಜುಲೈ 10 ಒಳಗೆ, 2ನೇ ವರ್ಷ ಹಾಗೂ 3ನೇ ಸೆಮಿಸ್ಟರ್ ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ಪ್ರವೇಶ ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಪು ಇವರ ದೂರವಾಣಿ

0: ಈ ಸಂಖ್ಯೆಗಳು ಹೀಗಿವೆ: 9740842743, 9731456564, 9686557675, 8050055952. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಬಾಗಬಾನ್ ಚಿತ್ರಕ್ಕಾಗಿ ಅಮಿತಾಭ್ ಬಚ್ಚನ್, ಅಲ್ಕಾ ಯಾಜ್ಞಿಕ್ ಹಾಗೂ ಹೇಮಾ ಸರ್ದೇಸಾಯಿ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಸಾಹಿತ್ಯ ಸಮೀರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆದೇಶ್ ಶ್ರೀವಾಸ್ತವ್.
1: Groove.

ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಆದೇ ಶ್ರೀವಾಸವ್ ಅವರು ಸಂಗೀತ ನೀಡಿರುವ ಗೀತೆ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಅಭಿಜಿತ್. ಚಿತ್ರ ಚಲ್ತೆ ಚಲ್ತೆ.

ಸಂಗಡಿಗರೊಂದಿಗೆ ಚಿತ್ರ ಅವರು ಹಾಡಿದ ಬಾಂಬೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ ಚಮೇಲಿ ಚಿತ್ರದ ಗೀತೆ. ಸಾಹಿತ್ಯ ಇರ್ಷಾದ್ ಕಾಮಿಲ್ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೇಶ್ ಶಾಂಡಿಲ್ಯ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಆತಿಫ್ ಅಸ್ಲಾಂ ಹಾಗೂ ತುಲ್ಸಿ ಕುಮಾರ್. ಸಾಹಿತ್ಯ ಕುಮಾರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರೋಚಕ್ ಕೊಹ್ಲಿ. ಚಿತ್ರ ಸತ್ಯಮೇವ ಜಯತೆ.

ಸುನಿಧಿ ಚೌಹಾನ್ ಅವರು ಹಾಡಿರುವ, ಸುನಿಧಿ ಚೌಹಾನ್ ಹಾಗೂ ಆಸಿಸ್ ಕೌರ್ ಅವರು ಹಾಡಿರುವ ಅಯ್ಯಾರಿ ಚಿತ್ರದ ಗೀತೆ, ಮನೋಜ್ ಮುಂಟಾಶಿರವರ ಸಾಹಿತ್ಯಕ್ಕೆ ರೋಚಕ್ ಕುಹಿಲಿ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಹತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ರೈಡ್ ಚಿತ್ರದ ಗೀತೆ, ಮನೋಜ್ ಮುಂತಾಶಿರವರ ಸಾಹಿತ್ಯಕ್ಕೆ ತನಿಷ್ ಬಾಗ್ಚಿ ಅವರ ಸಂಗೀತವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಂದು 10:30 11:30 ಹೃದಯ ರಾಗ ಕನ್ನಡ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಮರೆವು ಅನ್ನುವ ಮಾನವ ಸಹಜ ಗುಣ ನಿಮಗೆಂದಾದರೂ ಸಂಕಷ್ಟವನ್ನು ತಂದು ಒಡ್ಡಿದ್ದು ಉಂಟೆ? ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಆಕಾಶವಾಣಿ ಮಂಗಳೂರು. ಕೇಳಿ ಸಿಐಇಟಿ ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಇಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಮಂಜುಳಾ ಪ್ರವೀಣ್ ಶೆಟ್ಟಿ ಹಾಗೂ ಸ್ನೇಹಾ ಭಟ್. ಪ್ರಿಯ ಕೇಳುಗರೆ, ಮರೆವು ಅನ್ನುವುದು ಮಾನವ ಸಹಜ ಗುಣ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಇದು ನಮಗೆ ಸಮಸ್ಯೆಯನ್ನು ತಂದೊಡ್ಡಿದ್ರೂ ಕೂಡ ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಮರೆತು ಬಿಡುವುದೇ ಒಳ್ಳೆಯದು ಅಂತ ಅನ್ನಿಸುವುದು ಕೂಡ ಇದೆ. ಏನೇ ಇರಲಿ, ಎಲ್ಲೋ ಇಟ್ಟ ವಸ್ತುಗಳನ್ನು, ಎಲ್ಲೋ ಇಡುವಂತಹ ವಸ್ತುಗಳನ್ನು ಮತ್ತೆಲ್ಲೋ ಇಟ್ಟು ಮರೆತು ಬಿಟ್ಟದ್ದು, ತೀರ ಪರಿಚಿತರು ಎದುರಾದಾಗ ತಕ್ಷಣಕ್ಕೆ ಅವರ ಹೆಸರೇ ಮರೆತು ಹೋದದ್ದು, ಇಂತಹ ಹಲವಾರು ಪ್ರಸಂಗಗಳು ನಮ್ಮ ಬಾಳಿನಲ್ಲಿ ಬರ್ತವೆ. ನಿಮಗೂ ಇಂತಹ ಹಲವಾರು ಪ್ರಸಂಗಗಳನ್ನು ನೀವು ಎದುರಿಸಿರ್ಬೋದು. ಅದರ ಬಗ್ಗೆ ಇವತ್ತು ನೀವು ನಮ್ಮ ಜೊತೆ ಮಾತನಾಡಿ ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000 ಹಾಗಿದ್ರೆ ನಮ್ಮ ಮೊದಲ ಕಾಲರ್ ಅವರಿಗೆ ಯಾವುದನ್ನು ಮರ್ತಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಕೊಡಗು ಜಿಲ್ಲೆಯಿಂದ ಕೊಳಗದಾಳು ಗ್ರಾಮದ ವಾಣಿ.
0: ಕೊಡಗಿನಿಂದ ವಾಣಿ ಅವರು?
1: ಹೌದು.
0: ಹೇಳಿ ಮೇಡಮ್, ಹೇಗುಂಟು ಕೊಡಗಿನಲ್ಲಿ ಮಳೆ?
1: ಕೊಡಗಿನಲ್ಲಿ ನಿನ್ನೆಯಿಂದ ಮಳೆ ಪ್ರಾರಂಭವಾಗಿದೆ ಮೇಡಮ್.
0: ಹೌದಾ?
1: 8 ದಿವಸದಷ್ಟು ಮಳೆ ಇತ್ತಿಲ್ಲ, ಬೆಳಿಗ್ಗೆಯಿಂದ ಆರಂಭವಾಗಿದೆ. ಈಗ ಒಂದು ಆಗಲೇ ಒಂದು ಬಂತು ಮಳೆ.
0: ಹೌದಾ?
1: ತಂಪು ತಂಪು ಕೂಲು ಕೂಲಾಗಿದೆ ಕೊಡಗು.
0: ಹಾ, ಸರಿ ಹೇಳಿ. ಏನ್ ಏನ್ ಮೇಡಮ್?
1: ಮಂಗಳೂರಲ್ಲಿ ಮಳೆ ಇದೆಯಾ?
0: ಆ ಮಂಗಳೂರಲ್ಲೂ ಇದೆ ಮಳೆ, ಜೋರು ಅಂತಲ್ಲ ಇದೆ.
1: ಅದೇ ಅದೇ ಒಯ್ತಾನೆ ಇರೋದಿಲ್ಲ, ಸ್ವಲ್ಪ ಬೆಳಕು ಬರುತ್ತೆ, ಬಿಸಿಲು ಬರುತ್ತೆ.
0: ಹೌದು ಹೌದು, ಹೇಳಿ. ಇವತ್ತು ನಾವು ಮರೆವಿನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮರೆವು ಅನ್ನೋದೊಂದು ಕಾಯಿಲೆ ಅಂತಲ್ಲ, ಆದ್ರೆ ಅದೊಂದು ಮರೆವು ಅನ್ನೋದೊಂದು ಸಹಜವಾದದ್ದು.
1: ಅರವತ್ತು
0: ಕಳೆದ ಮೇಲೆ ಅಂತಲ್ಲ, ಈಗ
1: ನಾವು ಬಾಲ್ಯದವರಾಗಿದ್ದೇ ನಮಗೆ ಮರವು ಜಾಸ್ತಿ, ಅದು ಮರೆತು ಹೋಗುತ್ತೆ. ಏನಾದ್ರೂ ಇತ್ತು ನಾವು ಎಲ್ಲಿ ನಮಗೆ ನಮ್ಮ ಅಲ್ಲಿಯೇ ಇರ್ತದೆ ಅದು. ಆದ್ರೂ ಹುಡುಕಿದ್ರೆ ಒಂದೊಂದು ಸಲ ಸಿಕ್ಕದಿಲ್ಲ. ನಮ್ಮ ಅಮ್ಮಗೆ ಜಾಸ್ತಿ, ಇಲ್ಲಾದ್ರೆ ಏನಾದ್ರೂ ವಸ್ತುವನ್ನು ಎಲ್ಲಾದ್ರೂ ಇಟ್ಟು ಬಿಡೋದು, ಹುಡುಕೋದು 1 ಗಂಟೆ ಹುಡುಕೋದು. ನಾನು ಹೇಳೋದು ನೀನು ಅಲ್ಲೇ ಇದ್ದೀನಿ, ಅಲ್ಲೇ ಉಂಟದು ನೋಡು. ಟಾರ್ಚ್ ಆಗಲಿ, ಮನೆ ತಲೆಗೆ ಕಟ್ಟುವ ಸ್ಕಾರ್ಫ್ ಆಗಲಿ, ಏನಾದ್ರೂ ಮರ್ತು ಹೋಗುತ್ತೆ ಅಮ್ಮಗೆ. ಏನಾದ್ರೂ ಎಲ್ಲಿಗಾದ್ರೂ ಹೋಗೋದಾದ್ರೆ ಮರ್ತು ಬಿಡ್ಬೇಡ, ಮರ್ತು ಬಿಡ್ಬೇಡ ಅಂತ ಹೇಳ್ಬೇಕು. ಇಲ್ಲದಿದ್ರೆ ಮರ್ತು ಬಿಡ್ತಾರೆ, ಬೆಟ್ಟು ಬಂದು ಬಿಡ್ತಾರೆ. ಟೌನಿಗೆ ಏನಾದ್ರು ಹೋದ್ರೆ ಏನಾದ್ರೂ ಸಾಮಾನು ತರಬೇಕು ಅಂತ ಹೇಳಿದ್ರೆ ಅದು ಮರವು ಬಂದು ಬಿಡ್ತದೆ. ಅದು ಹೇಳಿ ಪ್ರಯೋಜನ, ಅದು ಕಾಯಿಲೆ ಅಲ್ಲ, ಅದು ಒಂದು ಜ್ಞಾಪಕ ಶಕ್ತಿ, ಒಂದು ಟೈಮ್ ಅಲ್ಲಿ ಕಡಿಮೆ ಆಗುತ್ತೆ.
0: ಖಂಡಿತ ಖಂಡಿತ,
1: ಆ ಟೈಮ್ ಅಲ್ಲಿ ಕಡಿಮೆ ಆಗೋದು. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಅದು. ಅದು ನಮಗೆ ಗೊತ್ತಿರೋದು. ನಾವು ಏನಾದ್ರೂ ಒಂದು ವಸ್ತುವನ್ನು ಎಲ್ಲಾದ್ರೂ ಇಟ್ಟು ಎಲ್ಲೋ ಹುಡುಕೋದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳಿಕೊಂಡು ಹುಡುಕೋದು.
0: ಹೌದು, ಕೈಯಲ್ಲಿ ಏನಾದ್ರೂ ಇಟ್ಕೊಂಡು ಅದನ್ನೇ ಹುಡುಕಿದ್ದು ಅಂತ ಉಂಟ?
1: ಅದು ನಮ್ಮ ಭಾಷೆಯಲ್ಲಿ ಕೊಡವ ಭಾಷೆಯಲ್ಲಿ, ನಾವು ಮೂಲತಃ ಕೊಡವ ಭಾಷೆಯವರು. ಅದು ನಮ್ಮ ಭುಜದಲ್ಲಿ ಗುದ್ದಲಿ ಇಟ್ಕೊಂಡು ಗದ್ದೆ ಇಡೀ ಗದ್ದೆ ಕೆಲಸ
0: ಹುಡುಕಿದ ಹಾಗೆ
1: ಭುಜದ. ಅದಕ್ಕೆ ನಾವು ಹೇಳ್ತೀವಿ ನುಪ್ಪುಲು ಗುದ್ದಲಿ ಬೆಚ್ಚಲು ಬೇಲಿಡಿ.

0: ಕೇಳುವ ಅಂತ ಅನ್ನದೆ ನಾವು ಗಾದೆಗಳನ್ನು ಹೇಳ್ತೀವಿ ಹಾಗೆ. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಈಗ ಈಗಿನ ಚಿಕ್ಕ ಮಕ್ಕಳಿಗೆ ಏನಾದ್ರು, ಈಗ ನಮ್ಮ ನಮ್ಮ ಮಕ್ಕಳಿಗೆಲ್ಲ ಏನಾದ್ರು ಏನಾದ್ರು ಟೌನಿಂದ ಏನಾದ್ರು ತಗೊಂಡ್ ಬಾ ಅಂತ ಹೇಳಿದ್ರೆ ಅವರೇ ಮರ್ತು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಮೊಬೈಲ್ ಪ್ರಪಂಚ, ಅವರಿಗೆ ಮೊಬೈಲ್ ನಲ್ಲಿ ಆದ್ರೆ ಅದೇ ಗುಂಗು, ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಅವ್ರು ಬಿಟ್ಟು ಬರ್ತಾರೆ. ಅದೊಂದು ಹೇಳುದಲ್ಲ, ಅದೊಂದು ಕಾಯಿಲೆ ಅಲ್ಲ, ಅದೊಂದು ಜ್ಞಾಪಕ ಶಕ್ತಿ ಕಡಿಮೆ ಆಗುವುದು ಅಂತ.
1: ಹೌದು, ಈಗ ಮೊಬೈಲ್ ಬರುವ ಮೊದಲು ನಮಗೆ ಕೆಲವರದ್ದಾದ್ರೂ ನಂಬರ್ ಬಾಯಿ ಹಟ್ಟಿರ್ತಿತ್ತು, ಈಗ ಅದು ಇರುದಿಲ್ಲ ಅಲ್ಲ.
0: ಇಲ್ಲ ಇಲ್ಲ, ನಂಬರ್ ಇರೋದಿಲ್ಲ. ನನ್ನ ನಂಬರೇ ನಮ್ಮ ನನ್ನ ಬಾಯಿ,
1: ನಮ್ಮ ನಮ್ಮ ನಂಬರೇ ಮರ್ತು ಹೋಗ್ತದೆ.
0: ನಾನು ಕರೆನ್ಸಿ ಹಾಕ್ಲಿಕ್ಕೆ ಬೇಕಂದ್ರೆ ಅದನ್ನು ಬರ್ದು ಕೊಡೋದು.
1: ಹೌದಾ, ಸರಿ ಸರಿ ಸರಿ, ಖುಷಿ ಆಯ್ತು ಮೇಡಮ್ ತಮ್ಮೊಟ್ಟಿಗೆ ಮಾತನಾಡಿ. ಹೇಳಿ, ಯಾವ ಹಾಡು ಬೇಕಿತ್ತು ತಮಗೆ?
0: ನನಗೆ ಪರೋಪಕಾರಿ ಮರೆಯುತ್ತೆ ನನ್ನನ್ನಲ್ಲ ಅಂತ ಒಂದು ಗೀತೆ ಇದೆ ಮೇಡಮ್, ಅದನ್ನ ಹಾಕಿ.
1: ಆ ಹಾಡು ಇಲ್ಲ,
0: ಯಾವ್ದಾದ್ರು ಒಂದು.
1: ಹೌದು, ನಿಮಗೆ ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ ಆದೀತ?
0: ಅದು ಚೆನ್ನಾಗಿದೆ. ಕಣ್ಣ ರೆಪ್ಪೆ ಒಂದನೊಂದು ಅಗಲುದೇ
1: ಮರೆಯುವುದೇ,
0: ಎಲ್ಲಾದರೂ ಒಂದು ಬೇರೆ ಬೇರೆ ಇರುವುದು ಚಂದ ಇದೆ
1: ಅಲ್ವಾ. ಓಕೆ ಸರಿ, ವಾಣಿ ಅವರೇ, ನಿಮಗಾಗಿ ಆ ಹಾಡನ್ನ ಪ್ರಸಾರ ಮಾಡ್ತೇವೆ.
0: ಮಾಡ್ತೀನಿ ಮೇಡಮ್, ಅಪರೂಪಕ್ಕೆ ಸಿಗುತ್ತೆ ಮಾತಾಡಬಹುದು
1: ಅಲ್ಲ. ಖುಷಿ ಆಯ್ತು, ಖುಷಿ ಆಯ್ತು ನಿಮಗೆ ಲೈನ್ ಸಿಕ್ಕಿದ್ದು.
0: ಮಾಮೂಲು ಮಾಡೋರು ಮೇಡಮ್ ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ಒಂದು ವಾರ ಎರಡು ವಾರ. ಮಾಮೂಲು ಮಾಡೋರೇ ಮಾಡುದು, ನಾವು ಒಂದು ಗಂಟೆ ಪ್ರಯತ್ನ ಪಟ್ಟರು ಸಿಕ್ಕಲ್ಲ. ಅದು ನನಗೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ತೆವಳಕ್ಕಾಗಲ್ಲ.
1: ಆದ್ರೂ
0: ನಾನು ಟವರ್ ಇರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ. ಕಷ್ಟಪಟ್ಟು ಮಾಡೋದು.
1: ಹೌದು, ಆದ್ರೆ ನಮಗೆ ಏನಾಗ್ತದೆ ಗೊತ್ತುಂಟ, ನಂಬರ್ ಯಾರಿದ ಅಂತ ಗೊತ್ತಿರುದಿಲ್ಲ ಅಲ್ಲ ತೆಗೆಯುವ ಮೊದಲು.
0: ಹೌದು,
1: ತೆಗೆದು
0: ಹಾಡು ಮೇಡಮ್ ನಾನು ಮಂಗಳೂರಿನ ಇಸ್ಮಾಯಿಲ್ ಕಲ್ಲಾಡಿ ಅವರಿಗೆ ಅರ್ಪಿಸ್ತೇನೆ. ಯಾಕಂದ್ರೆ ಅವ್ರು ನಮ್ ಜೊತೆ ಮಾತಾಡ್ತಿದ್ದಾರೆ.
1: ಹೌದಾ,
0: ತುಂಬಾ ಕ್ಲೋಸ್ ಆಗಿ ಮಾತಾಡ್ತೀವಿ.
1: ಸರಿ ಸರಿ, ಆಕಾಶವಾಣಿಯ ಮೂಲಕ ನೀವು ಹಲವಾರು ಮಿತ್ರರನ್ನ ಸಂಪಾದಿಸಿದ್ರಿ.
0: ತುಂಬಾ ನನಗೆ ಆಕಾಶವಾಣಿ ಇದೆ ಫ್ರೆಂಡ್ಸ್
1: ಅಲ್ಲ,
0: ತುಂಬಾ ಆತ್ಮೀಯರು ಸ್ನೇಹಿತರಿದ್ದಾರೆ. ಸಮಸ್ತ ಕೇಳುಗರಿಗೆ ಈ ಧನ್ಯವಾದಗಳು.
1: ಹೌದು, ನೀವೆಲ್ಲ ಒಂದೇ ಅಭಿರುಚಿಯವರು ಮಿತ್ರರಾಗಿದ್ದೀರಿ ಈಗ ಅಲ್ವಾ.
0: ರೇಡಿಯೋ ಕೇಳ್ತೀನಿ 12 ಗಂಟೆ ರೇಡಿಯೋ ಕೇಳಿಕೊಂಡು ನಾ ರೇಡಿಯೋದ ಮುಂದೆ ಕೂತಿರೋದು. ಒಂದು ಸ್ಟೇಷನ್ ತಪ್ಪಿದ್ರೆ ಇನ್ನೊಂದು ಸ್ಟೇಷನ್ ಹಾಕೊಂಡು ಕೂರೋದು.
1: ಹೌದಾ, ಸರಿ ಸರಿ ಸರಿ ವಾಣಿ ಮೇಡಮ್ ಅವರೇ, ನಿಮಗಾಗಿ ಹಾಡನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪರೋಪಕಾರಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಚಾನಕಿ ಅವರು ಹಾಡಿರುವ ಗೀತೆ ಇದು. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತೀನಿ ಮೇಡಮ್.
0: ಸರಸ್ವತಿ ಅವರು ಹೇಳಿ ಮೇಡಮ್.
1: ಹೌದು,
0: ಮತ್ತೆ ಎಲ್ಲ ಇವತ್ತೇನೇನೆಲ್ಲ ಮಾಡ್ತಾ ಎಲ್ಲ ನೆನಪಿದೆಯಾ?
1: ಬೆಳಗ್ಗೆ ಮರೆಯೋದಿಲ್ಲ ಮೇಡಮ್ ನನಗೆ ಅಷ್ಟೊಂದು. ನನ್ಗೆ ಎಲ್ಲಿಯಾದ್ರೂ ಕೆಲಸಕ್ಕೆ ಹೋಗುವಾಗ ಒಂದು ಮೊಬೈಲ್ ಚಾರ್ಜಲ್ಲಿ ಇಟ್ಟರೆ ಅದು ಒಂದು ಮರೆಯುತ್ತದಲ್ಲದೆ ಬೇರೆ ಏನು ಮರೆಯಲ್ಲ ಮೇಡಮ್. ಎಲ್ಲರನ್ನು ನಿಮ್ಮದ್ದು ಸಹ ಎಲ್ಲರದ್ದು ನೆನಪು ಬರ್ತದೆ, ಮತ್ತೆ ಯಾವ ವಿಷಯ ಅಂದು ಅಡಿಗೆ ಮಾಡಿದ್ರು ನೆನಪು ಇರ್ತದೆ ಮೇಡಮ್.
0: ನೆನಪಿರ್ತದ?
1: ಹಾ, ಎಲ್ಲ ನೆನಪು ಇರ್ತದೆ. ಈ ಮೊಬೈಲ್ ಅನ್ನು ಚಾರ್ಜಿಗೆ ಇಟ್ಟು ಕೆಲಸಕ್ಕೆ ಹೊರಡುವಾಗ ಅದು ಅಲ್ಲಿಯೇ ಬಾಕಿ ಆಗಿ ಹೋಗಿದ್ದೇನೆ ಒಂದು ಎರಡು ಸಲ.
0: ಮೊಬೈಲ್ ಒಂದು ಬಾಕಿ ಆಗ್ತದೆ.
1: ಹೌದು, ಮತ್ತೆ ಏನು ನನಗೆ ಮರೆಯುವುದೇ ಇಲ್ಲ ಮೇಡಮ್.
0: ಅಡಿಗೆ ಕೋಣೆಯಲ್ಲಿ ಯಾವತ್ತಕ್ಕಾದ್ರೂ ಎರಡೆರಡು ಸಲ ಉಪ್ಪೆಲ್ಲ ಹಾಕಿದ್ದೀರಾ?
1: ನಾನು ಏನು ಉಪ್ಪೆಲ್ಲ ಹಾಕ್ಲೇ ಇಲ್ಲ ಮೇಡಮ್. ನಾನು ಸೈಲೆಂಟಿನಲ್ಲಿ ಅಡಿಗೆ ಮಾಡುದು ಮೇಡಮ್, ಹಾಗೆ ನನಗೆ ಯಾವುದು ಮರೆಯುವುದೇ ಇಲ್ಲ. ಎಂತ ವಸ್ತುಗಳು ಮರೆಯುವುದಿಲ್ಲ, ಒಂದು ಡ್ರೆಸ್ಸಿನಲ್ಲಿ ಆಗ್ಲಿ, ಒಂದು ಮಾತಿನಲ್ಲಿ ಆಗ್ಲಿ ಮೇಡಮ್, ಒಂದು ಅಡಿಗೆಯಲ್ಲಿ ಆಗ್ಲಿ, ಯಾವುದ್ರಲ್ಲಿ ನನಗೆ ಮರೆಯುವುದು ಅಂತ ಇಲ್ಲ ಮೇಡಮ್.
0: ಬಹಳ ಒಳ್ಳೆಯ ವಿಷಯ ಆಗಿದ್ರೆ.
1: ಹೌದು ಮೇಡಮ್,
0: ಒಳ್ಳೆ ಒಳ್ಳೆದಾಯ್ತು,
1: ನಾವು
0: ಒಳ್ಳೆದಾಯ್ತು.
1: ಇಂಥವರು ಬಂದ್ರೆ ಇಂಥವರಲ್ಲಿ ನನಗೆ ಎಷ್ಟು ಚಂದ, ತುಂಬಾ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ಮಾತಾಡುದಂದ್ರೆ. ಅಷ್ಟು ನಾನು ಒಳ್ಳೆತನದಲ್ಲೇ ಇದ್ದೇನೆ, ಒಳ್ಳೆತನದಲ್ಲೇ ಮಾತಾಡ್ತೇನೆ ಮೇಡಮ್. ನಂಗೆ ಅಷ್ಟು ಖುಷಿ ಮೇಡಮ್ ಎಲ್ಲರಲ್ಲಿ.
0: ಹಾಗಾಗಿ ನಿಮಗೆ ಎಲ್ಲವೂ ನೆನಪಿರ್ತದೆ, ಮರ್ತು ಹೋಗುದಿಲ್ಲ.
1: ಎಲ್ಲ ನೆನಪು ಇರ್ತದೆ ಮೇಡಮ್. ಯಾರಲ್ಲಿ ಎಷ್ಟು ಮುದುಕರಲ್ಲಿ ಮಾತಾಡಿದ್ರು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತೇನೆ, ನನಗೆ ಮರೆಯುವುದು ಅಂತ ಇಲ್ಲ ಮೇಡಮ್.
0: ಹೌದಾ? ಸರಿ,
1: ಹೌದು,
0: ಹಾಗಿದ್ರೆ ನೋಡು, ಯಾವ ಹಾಡು ಬೇಕಿತ್ತು ತಮಗೆ ಇವತ್ತು?
1: ನನಗೆ ಅಜಯ್ ಚಿತ್ರದಿಂದ ಹೀರೋ ಹೀರೋ ನಾನೇ ನಾನೇ ಅಂತ ಒಂದು ಹಾಡು.
0: ಹೌದು, ಯೇಸುದಾಸ್ ಅವರು ಹಾಡಿದ್ದು.
1: ಹೌದು ಮೇಡಮ್,
0: ನೋಡಿ ನೋಡಿದ್ದೀರಾ ಚಿತ್ರ?
1: ನೋಡಿದ್ದೇನೆ, ಟಿವಿಯಲ್ಲಿ ನೋಡಿದ್ದೇನೆ ಮೇಡಮ್.
0: ಟಿವಿಯಲ್ಲಿ ನೋಡಿದ್ರಾ? ಸರಿ ಸರಿ ಸರಿ ಮೇಡಮ್, ತಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಮೇಡಮ್.
0: ಖಂಡಿತ ಖಂಡಿತ, ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಸರಸ್ವತಿಯವರಿಗಾಗಿ ಅಜೇಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಕೆಜೆ ಯೇಸುದಾಸ್, ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಇಳಯರಾಜಾ.

0: ಕೆಲವರಿಗೆ ಮನೆಯಿಂದ ಹೊರಗೆ ಹೋಗಿ ಬರುವಾಗ ತಮ್ಮ ಜೊತೆ ಬಂದವರನ್ನೇ ಮರೆತು ಬಿಡ್ತಾರಂತೆ. ನೋಡೋಣ ನಮ್ಮ ನೆಕ್ಸ್ಟ್ ಕಾಲರಿಗೆ ಯಾವ ಸಮಸ್ಯೆ ಉಂಟು ಅಂತ ಕೇಳ್ಕೊಳ್ಳೋ. ಹಲೋ,
1: ಹಲೋ,
0: ಹಾ ಹೇಳಿ ಮೇಡಮ್, ಯಾರು ಮಾತಾಡ್ತಾ ಇದ್ದೀರಿ?
1: ನಾನು ಕಮಲಾಕ್ಷಿ ಅಂತ, ಶಿವರೂರಿಂದ.
0: ಶಿವರೂರಿಂದ ಕಮಲಾಕ್ಷಿಯವರು?
1: ಹೌದು ಮೇಡಮ್.
0: ಹಾ ಹೇಳಿ, ನಿಮಗೇನಾದರೂ ಮರೆಯುವಂತ?
1: ನನ್ಗೆ ಒಂದ್ ಸ್ವಲ್ಪ ಅಲ್ಲ, ತುಂಬಾ. ನಂದು ಎಷ್ಟು ಹಾಲಿನ ಪಾತ್ರೆ, ಪದಾರ್ಥದ ಪಾತ್ರೆ ಎಲ್ಲ ಈ ಗ್ಯಾಸ್ ಬಂದ ನಂತರ ಹೋಯ್ತಂತ ನನ್ಗೆ ಗೊತ್ತಿಲ್ಲ.
0: ಎಲ್ಲ ಕರಟಿ ಹೋಯ್ತಾ?
1: ಎಲ್ಲ ಕರಟಿ, ಎಷ್ಟೋ ಸಲ ಹಾಲು ಹೋಯ್ತು, ಪಾತ್ರೆ ಹೋಯ್ತು, ಪದಾರ್ಥ ಹೋಯ್ತು. ಈಗ ಸ್ವಲ್ಪ ಜಾಗ್ರತೆ ಮಾಡ್ತಾನೆ. ಮತ್ತೊಂದು, ನಾನು ತುಂಬಾ ಇದು ಲೈಬ್ರರಿಯಿಂದ ಕತೆ, ಕಾದಂಬರಿ, ಪುಸ್ತಕ ತಂದು ಓದುತ್ತೇನೆ. ಅದು ನನ್ನ ಅಸಡ್ಡೆಯೋ ಅಲ್ಲ, ನೆನಪೆ ಮರೆಯೋ ಅಂತ ಗೊತ್ತಿಲ್ಲ. ಕತೆ ನೆನಪಿರ್ತದೆ, ಅದರದ್ದು ಬರೆದಂತ ಅವರದ್ದು ಹೆಸರು ನೆನಪಿರುವುದಿಲ್ಲ. ಕೆಲವು ಅರುಂಧತಿ ಅಂತ ಸ್ವಲ್ಪ ಸ್ವಲ್ಪ, ರಾಧಾ ಅವರದ್ದೆಲ್ಲ ಸ್ವಲ್ಪ ನೆನಪುಂಟು. ಮತ್ತೆ ಅವರದ್ದು ಬರೆದ ಕವಿಗಳ ಹೆಸರು ನೆನಪಿರುವುದು ಉಳಿಯುದಿಲ್ಲ.
0: ಲೇಖಕರ ಹೆಸರು ಮರ್ತು ಹೋಗ್ತದೆ ತಮಗೆ.
1: ಹೌದು. ಮತ್ತೆ ಇದು ಚಿತ್ರಗೀತೆ, ಚಿತ್ರಗೀತೆ ಸ್ವಲ್ಪ ನೆನಪಿರ್ತದೆ, ಅದು ಯಾವ ಚಿತ್ರದ್ದಂತ ನೆನಪು ಬರುವುದಿಲ್ಲ.
0: ಹೌದಾ? ಅದಾದ್ರೂ ಪರವಾಗಿಲ್ಲ, ಯಾಕಂತೇಳಿದ್ರೆ ತುಂಬಾ ಚಿತ್ರಗಳ ಗೀತೆಗಳನ್ನು ಕೇಳುವಾಗ ಕೆಲವೊಮ್ಮೆ ಮರ್ತು ಹೋಗ್ತದೆ ಅದು, ಅಲ್ವಾ?
1: ಹೌದು, ತುಂಬಾ ಡೇಂಜರ್ ಅಂದ್ರೆ ಗ್ಯಾಸಿನದ್ದು. ನಾನು ಎಷ್ಟೋ ಸಲ ಬಸ್ಸಿಗೆ ಹೋಗಿ ಗ್ಯಾಸ್ ಬಂದ್ ಮಾಡಿದ್ದೇನೋ ಇಲ್ಲವೋ ಅಂತ ಡೌಟ್ ಆಗಿ ಹಿಂದೆ ಬರ್ತಿದ್ದೆ. ಈಗ ಎಂತ ಮಾಡ್ತೇನೆ, ಅದು ಕೆಲ ಕಡೆ ರೆಗ್ಯುಲೇಟರ್ ಉಂಟಲ್ಲ, ಅದೇ ಬಂದ್ ಮಾಡಿ ಹೋಗ್ತೇನೆ. ಅದಾದ್ರೆ ನನ್ಗೆ ಜ್ಞಾಪಕ ಇರ್ತದೆ, ಹೌದು ನಾನು ರೆಗ್ಯುಲೇಟರ್ ಕೆಲ ಕಡೆ ಬಂದ್ ಮಾಡಿದ್ದೇನೆ ಅಂತ. ಇಲ್ಲದ್ರೆ ಎಷ್ಟು ಪಾತ್ರೆ ಎಲ್ಲ ಹೋಯ್ತು. ತುಂಬಾ ಮರೆಯುವುದು ಅಂದ್ರೆ ತುಂಬಾ, ಮೊದಲು ನನ್ಗೆ ಇಷ್ಟು, ಈಗಷ್ಟು ಟೆನ್ಷನ್ ಇಲ್ಲ. ಮೊದಲು ತುಂಬಾ ತಲೆಯಲ್ಲಿ ತುಂಬಾ ಟೆನ್ಷನ್ ಇತ್ತು. ನಾನು ನನ್ನ ಟೆನ್ಷನ್ ಹೋಗ್ಲಿಕ್ಕೋಸ್ಕರವೇ ಲೈಬ್ರರಿಯಿಂದ ಒಳ್ಳೆ ಕಥೆ, ಕಾದಂಬರಿ ತಂದು ಓದ್ತಾ ಇದ್ದೆ.
0: ಒಳ್ಳೇದು, ಒಳ್ಳೆ ಒಳ್ಳೆ ಒಳ್ಳೆ ಹವ್ಯಾಸವನ್ನ ರೂಢಿಸಿಕೊಂಡಿದ್ದೀರಿ ತಾವು.
1: ನಮ್ಮ ಮನೆಯಲ್ಲಿ ನೋಡಿದ್ರೆ ತಲೆನೋವು ಬರ್ತದೆ, ಅದಕ್ಕೆ ನಾನು ನೋಡುದಿಲ್ಲ. ಮೊದಲು ತುಂಬಾ ಟೆನ್ಷನ್, ಒಂದು ಆ ಟೆನ್ಷನ್ ಮರೆವಾಗ್ತಿತ್ತು ಮೇಡಮ್.
0: ಇರ್ಲಿ, ಪರವಾಗಿಲ್ಲ, ಈಗ ಓದಿನ ಹವ್ಯಾಸ ತಮ್ಮ ಟೆನ್ಷನ್ ಅನ್ನ ಕಮ್ಮಿ ಮಾಡಿತು ಅಂತ ಹೇಳ್ಬೋದಲ್ವಾ?
1: ಹೌದು, ಈಗ ಸ್ವಲ್ಪ ಪರವಾಗಿಲ್ಲ. ಮಗ್ಳು, ಒಬ್ಳು ಮಗ್ಳು ಇದ್ದಾಳೆ, ಅವಳು ಓದಿ ಕೆಲ್ಸಕ್ಕೆ ಸೇರಿಕೊಂಡಿದ್ದಾಳೆ. ಅಷ್ಟೇನು ಟೆನ್ಷನ್ ಇಲ್ಲ. ದೇವರು ಯಾವ ರೀತಿ ದಾರಿ ತೋರಿಸ್ತಾನ ಅದ ರೀತಿ ಹೋಗುದು, ಧೈರ್ಯದಿಂದ ಇದ್ದೇನೆ. ಆದ್ರೆ ಇದು ಅದು ಅಲ್ಲದೆ ಇಟ್ಟ ವಸ್ತು ಕೂಡ ನನ್ನ ಮಗಳು ಎಂತ ಬೈತಾಳೆ, ಎಂತ ಬೈತಾಳೆ, ಏನು ಇಟ್ಟರು ಜ್ಞಾಪಕ ಬರ್ತೇ ಇಲ್ಲ.
0: ಇನ್ನು ಅದು ಕೆಲಸ ಆಗೋ ತನಕ ಕಿಚನ್ ರೂಮ್ ಅಲ್ಲಿ ನಿಂತ್ರೆ ಆಯ್ತು ತಾವು ಅಡಿಗೆ ಕೋಣೆಯಲ್ಲಿ.
1: ಹೌದೌದು,
0: ಅಲ್ವಾ?
1: ಅದೇ ಅದೇ.
0: ಸರಿ ಕಮಲಾಕ್ಷಿ ಅವರೇ, ಖುಷಿ ಆಯ್ತು, ಒಳ್ಳೇದಾಗ್ಲಿ ತಮಗೆ, ತಮ್ಮಲ್ಲಿ ಮಾತನಾಡಿ ತುಂಬಾ ಖುಷಿ ಆಯ್ತು. ಸರಿ, ಯಾವ ಹಾಡು ಬೇಕಿತ್ತು ಮೇಡಮ್ ನಿಮ್ಗೆ?
1: ಏಳು ಸುತ್ತಿನ ಕೋಟೆ ಚಿತ್ರದ ಈ ಸೃಷ್ಟಿ ಅಂತ ತೆಲುವಿನಾಲಯ, ಅದು ತುಂಬಾ ಇಷ್ಟ ನನಗೆ. ಆ ಕವಿತೆ ಬರೆದ ಕವಿಗಳಿಗೆ

0: ದೊಡ್ಡ ನಮಸ್ಕಾರ.
1: ಯಾರು ಬರ್ದದ್ದು ಅಂತ ಗೊತ್ತಿದ್ಯಾ?
0: ಬರಕ್ಕಿಲ್ಲ.
1: ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಂತ ಹಾಡದು.
0: ಓಕೆ ಮೇಡಮ್, ಅವರಿಗೆ ಧನ್ಯವಾದ.
1: ಖಂಡಿತ ಖಂಡಿತ. ನೋಡಿದಿರಾ ಆ ಚಿತ್ರವನ್ನ ತಾವು?
0: ನೋಡಿದ್ದೇನೆ. ಮತ್ತೆ ಅದು ಕವಿ ಇದು ಹಾಡುಂಟಲ್ಲ ಅದರಲ್ಲಿ ತುಂಬಾ ಅರ್ಥ ಇದೆ. ಹಿನ್ನೆಲೆ ಗಾಯನ ಕೂಡ ನನಗೆ ತುಂಬಾ ಇಷ್ಟ.
1: ಹೌದು, ಸರಿ. ಆ ಭಾವಗೀತೆಗಳನ್ನ ಬರೆಯುವಂತಹ ಒಂದು ಶ್ರೇಷ್ಠವಾದ ಕವಿಯೇ ಅವರು ಬರೆದದ್ದು, ಹಾಗಾಗಿ ಒಳ್ಳೆದಿದೆ ಹಾಡು ಕೂಡ. ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಸರಿ ಸರಿ, ನಿಮಗೋಸ್ಕರ ಹಾಡು ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಸರಿ,
1: ಥ್ಯಾಂಕ್ ಯು. ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ಇದು. ಸಂಗೀತ ನೀಡಿದವರು ಎಲ್ ವೈದ್ಯನಾಥನ್.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ನೀರಜ ಕಿನ್ನಿಗೋಳಿಂದ.
0: ಕಿನ್ನಿಗೋಳಿಂದ ನೀರಜ ಅವರು.
1: ಹೌದು.
0: ಹೇಳಿ ಮೇಡಮ್, ಹೇಗಿದ್ದೀರಿ?
1: ನಾನು ಆರಾಮಾಗಿದ್ದೇನೆ.
0: ಮತ್ತೆ
1: ನೀವು?
0: ಯಾವುದನ್ನು ಹೆಚ್ಚು ಮರೀತೀರಿ ತಾವು?
1: ನಾನು ಹೆಚ್ಚಾಗಿ ಅದೇ ಈಗ ಅವ್ರು ಹೇಳಿದ್ರಲ್ಲ, ಅದೇ ಥರ ಗ್ಯಾಸು ಆನ್ ಮಾಡಿದರೆ ಅದು ನೆನಪೇ ಇರುವುದಿಲ್ಲ ಹೊರಗೆ ಹೋದರೆ. ಅದಕ್ಕಾಗಿ ನಾನು ಈಗ ಹೆಚ್ಚಾಗಿ ಅದು ಕೆಲಸ ಆದ ಮೇಲೇನೆ ಮತ್ತು ಹೊರಗೆ ಹೋಗುದು, ಏನಾದರೂ ಕೆಲಸ ಇದ್ರೆ ಬಂದ್ ಮಾಡಿ. ಕೆಲವು ಸಲ ಪಾತ್ರೆ, ಅನ್ನದ್ದು ಪಾತ್ರೆ ಮತ್ತೆ

0: ಹಾಲು ಅದು ಇದೆಲ್ಲ ಸುಟ್ಟು ಹೋಗಿದೆ ಪದಾರ್ಥದ್ದು ಪಾತ್ರೆ ಎಲ್ಲ.
1: ಹಾಲಿನ ಪಾತ್ರೆ ಒಂದು ಸುಡುದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾ ಅಂತಲ್ಲ.
0: ಅದು ಇಟ್ಟು ಆಚೆ ಹೋದ್ರೆ ಮತ್ತೆ ನೆನಪೇ ಬರುದಿಲ್ಲ.
1: ಹೌದು. ಮತ್ತೆ ಎಷ್ಟೋ ದೂರ ಹೋಗಿ ಇಸ್ತ್ರಿ ಪೆಟ್ಟಿಗೆ ಎಲ್ಲ ಆನ್ ಮಾಡಿ ಇಟ್ಟು ಹೋಗಿ ಬಂದಿದ್ದೀರಾ ವಾಪಸ್?
0: ಅದು ಇಲ್ಲ, ಇಸ್ತ್ರಿ ನಾನು ಹಾಕ್ಲಿಕ್ಕೆ ಹೋಗುದಿಲ್ಲ.
1: ಇಲ್ವಾ?
0: ಮತ್ತೆ ಬಾಗಿಲು ಹಾಕಿದೇನೆ ಇಲ್ವಾ ಎಲ್ಲಿಗಾದ್ರೂ ಹೋಗುವಾಗ, ಅದು ಹಾಕಿ ಹೋದ್ರು ಪುನಃ ಹಿಂದೆ ಬಂದು ನೋಡುವುದು ಹಾಕಿದೇನ ಇಲ್ವಾ ಅಂತ,
1: ಬೇಗ ಹಾಕಿದೇವಾ ಇಲ್ವಾ ಅಂತ.
0: ಮತ್ತೆ ಮೊಬೈಲ್ ಜೇಬಲ್ಲಿ ಇಟ್ಟು ಪುನಃ ಎಲ್ಲಿ ಎಲ್ಲಿ ಹುಡುಕುವುದು ಇರ್ತದೆ ಬಟ್ಟೆ, ಆದ್ರೆ ಸಹ ಮತ್ತೆ ಸಹ ಹುಡುಕುವುದು ಎಲ್ಲಿ ಉಂಟು ಎಲ್ಲಿ ಉಂಟು ಅಂತ, ಅದು ನೆನಪಿರುವುದಿಲ್ಲ ಜೇಬಲ್ಲಿ ಇಟ್ಟದ್ದು. ಮತ್ತೊಂದು ಹೆಚ್ಚಾಗಿ ಪ್ರದೇಶ ಸಮಾಚಾರ ಅದು ಮತ್ತೆ ವಾರ್ತೆಯಲ್ಲಿ ಎಲ್ಲ ವಿಷಯಗಳು ಬರ್ತದೆ, ಅದೆಲ್ಲ ಕೇಳಿರ್ತೇನೆ, ಆದ್ರೆ ಈಗ ಕೃಷಿ ಕಾರ್ಯಕ್ರಮದಲ್ಲಿ ಕೇಳುವಾಗ ನೆನಪೇ ಬರುದು.
1: ತಕ್ಷಣ ಮರ್ತು ಹೋಗ್ತದೆ ಕೆಲವೊಂದ್ಸಲ ಅಲ್ವಾ?
0: ಮರೆತು ಹೋಗುದು ಎಲ್ಲ ವಿಷಯಗಳು.
1: ಹೌದು,
0: ನೆನಪು ಬರುದೇ ಇಲ್ಲ ಅದಕ್ಕೆ. ಹಾಗೆ
1: ಗೊತ್ತುಂಟು, ಬಾಯಿಗೆ ಬರುದಿಲ್ಲ ಅಂತ ಹೇಳ್ತೇವೆ ಉತ್ತರ.
0: ಅಲ್ಲ, ಬಾಯಿಗೆ ಬರುದಿಲ್ಲ, ನೆನಪೇ ಬರುದಿಲ್ಲ.
1: ಹೌದು ಹೌದು,
0: ರೇಡಿಯೋದಲ್ಲಿ ಬರ್ತದೆ ಕೃಷಿ ಕಾರ್ಯಕ್ರಮದಲ್ಲಿ ಕೇಳುವ ಪ್ರಶ್ನೆಗಳೆಲ್ಲ, ಆದ್ರೆ ಸಹ ನೆನಪೇ ಬರುದಿಲ್ಲ, ಮರ ಹೋಗ್ತದೆ.
1: ಹೌದು, ನಮ್ಮ ಕ್ವಿಸ್ ಕಾರ್ಯಕ್ರಮಕ್ಕೂ ಫೋನ್ ಮಾಡ್ತಾ ಇರ್ತೀರಲ್ವಾ ತಾವು?
0: ಹೌದು ಮಾಡ್ತೇನೆ. ಹೌದು,
1: ಸರಿ,
0: ಕಾರ್ಯಕ್ರಮಕ್ಕೂ ಮಾಡ್ತೀನಿ.
1: ಹೌದಾ?
0: ಹೌದು.
1: ಸರಿ ಸರಿ, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ, ಹೀಗೆ ಕಾಲ್ ಮಾಡ್ತಾ ಇರಿ ನಮಗೆ. ಸರಿ ಮೇಡಮ್, ಯಾವ ಹಾಡು ಬೇಕು ತಮಗೆ?
0: ಅನಿಸುತ್ತಿದೆ
1: ಮುಂಗಾರು ಮಳೆದು.
0: ಹೌದು.
1: ಸರಿ ಸರಿ ನೀರಜ್ ಅವರೇ, ತಮಗಾಗಿ ಹಾಡನ್ನ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಿ, ಮುಂಗಾರು ಮಳೆ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

0: ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರಿದು?
1: ನಾನು ಉಜಿರಿಯಿಂದ ಕಮಲ ಮಾತಾಡುದು ಮೇಡಮ್.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೆ ಮೇಡಮ್. ನೀವೆಲ್ಲರೂ?
0: ಚೆನ್ನಾಗಿದ್ದೇವೆ. ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್.
0: ನಿನ್ನೆ ಏನ್ ತಿಂಡಿ ಮಾಡಿದ್ರಿ?
1: ನಾವು ಇವತ್ತು ರೊಟ್ಟಿ, ಒಂದಿನ ರಾಗಿ ರೊಟ್ಟಿ ಮಾಡ್ತೇನೆ ಮೇಡಮ್.
0: ನಿನ್
1: ಖಾಲಿ ಅಕ್ಕಿ ರೊಟ್ಟಿ ಮಾಡಿದ್ದೇನೆ ಮೇಡಮ್.
0: ಹೌದಾ? ನೆನಪಿದೆ ನಿನ್ನೆ ಮಾಡಿದ ತಿಂಡಿ ಅಲ್ಲ?
1: ಹೌದು ಮೇಡಮ್, ಒಂದೊಂದಿನ ಒಂದೊಂದು ಐಟಮ್ ಮಾಡ್ಬೇಕಲ್ಲ ಮೇಡಮ್.
0: ನಿಜ. ಇವತ್ತಿನ ವಿಷಯ ಗೊತ್ತಾಯ್ತಲ್ಲ?
1: ಮರಿವು ಮೇಡಮ್, ಅಂದ್ರೆ ನಂಗೆ ಮರಿತದ ಮೇಡಮ್. ಅಂದ್ರೆ ನಂಗೆ ತಲೆ ಆಪರೇಷನ್ ಆಗಿ, ಅಂದ್ರೆ ನಮ್ದು ಈ ಕಡೆ ಈ ಕಡೆಯಿಂದ ತಲೆ ಆಪರೇಷನ್ ಆಗಿದೆ ಮೇಡಮ್. ಅಂದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಕೆಲ್ಸದ ಒತ್ತಡದಿಂದ ಇದು ಮರಿತದೆ. ಒಂದು ದಿನ, ಇಷ್ಟುವರೆಗೆ ಒಂದೇ ದಿನ ಮರ್ತದ್ದು. ಅದು ಕೂಡ ನಂಗೆ ಕೆಲಸ ಮಾಡಿ ನಾನು 9 ಗಂಟೆಗೆ ಹೊರಗೆ ನಿಂತೇನೆ, ಆದ್ರೆ ಒಂದಿನ ಮರ್ತು ಹೋಗಿದೆ. ಮತ್ತೆ ನಂಗೆ ಒಂದು 12 ಗಂಟೆ ಹೊತ್ತಾಗ ನೆನಪಾಯ್ತು ನಾನು ಮಾತ್ರ ನುಂಗಿಲ್ಲ ಅಂತ. ಆದ್ರೂ ಕೂಡ 12 ಗಂಟೆ ಮತ್ತೆ ನಾನು ನುಂಗಿಬಿಟ್ಟೆ. ಅದು ಒಂದೊಂದು ಗ್ಯಾಸ್ ಕೂಡ ಹಾಗೆ, ಒಂದೊಂದು ಗ್ಯಾಸ್ ಕೂಡ ಹಾಗೆ ಮರಿತಾ ಹೋಗ್ತದೆ. ಮತ್ತೆ ಇವರು ಮೀರಜ್ ಅವರು ಹೇಳಿದ್ರಲ್ಲ, ಬಾಗಿಲು ಹಾಕಿದ್ರೆ ನಾನು ಹಾಕಿಕೊಂಡು ಹೋದ್ರೆ ಪುನಃ 2 ಸಲ ಬಂದು ನೋಡ್ಕೊಂಡು ಹೋಗ್ತೇನೆ ಅದು ಸರಿಯಾಗಿದೆ ಇಲ್ವೇ ಅಂತ.
0: ಅದು ಹೆಚ್ಚಿನವರದ್ದು ಸಮಸ್ಯೆ ಅನ್ಸುತ್ತಲ್ಲ.
1: ಹೌದೌದು, 2 ಸಲ ಬಂದು ನೋಡ್ಕೊಂಡು ಹೋಗ್ಲಿಕ್ಕುಂಟು ಮೇಡಮ್.
0: ಹೌದು ಹೌದು. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇವತ್ತು ಯಾವ ಗೀತೆ ಪ್ರಸಾರ ಮಾಡುವ?
1: ಹೌದು,
0: ಯಾವ ಗೀತೆ ಪ್ರಸಾರ ಮಾಡುವ ಇವತ್ತು ನಿಮಗೆ? ಒಳ್ಳೆಯ ಹಾಡು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ. ಕುನಾಲ್ ಗಂಜಾವಲ ಅವರ ಧ್ವನಿಯಲ್ಲಿ ಇದೀಗ ನೀನೇ ನೀನೇ ಗೀತೆ.

0: ಮುಂದಿನ ಕರೆ ನಮಸ್ತೆ.
1: ಹಲೋ, ನಾನು ಸಂತಗೆಟ್ಟೆಯಿಂದ ಗಣೇಶ್ ಅವರು.
0: ಹೇಗಿದ್ದೀರಾ ಸರ್?
1: ನಾವಂದ್ರೆ ನಮಗೆ ಕಲ್ತಿದ ಎರಡು ಲಕ್ಷ ಎದುರು ಸಿಕ್ಕಿದೆ. ಆದ್ರೆ ಅವರು ನಮಗೆ ಪರಿಚಯ ಹಾಗಾಗಿ ಬಾರಿ ಪರಿಚಯ ಸಿಕ್ಕ.
0: ಅವಾಗ ನಿಮಗೆ ಪರಿಚಯ ಸಿಗದೆ ಇರುತ್ತಾ?
1: ಹೌದು, ಕಾಲೇಜ್ ಲೆಕ್ಚರ್ ಇಬ್ಬರು ಸಿಕ್ಕಿದ್ರು ನಮ್ಗೆ. ಅವ್ರು ಬಾರಿ ಕ್ಲೋಸ್ ಆಗಿದ್ರು,
0: ಅವ್ರಿಗೆ ಮರ್ತು ಹೋಗಿತ್ತು.
1: ಆದ್ರೆ ಬಂದು ಸಿಕ್ಕಿದೆ ಬಿಟ್ರೆ ಆದ್ರೆ ಪರಿಚಯ ಸಿಕ್ಕಿದ್ರೆ ಅವ್ರಿಗೆ ಅವ್ರು ಕೇಳ್ತಾರೆ, ಇನ್ನೂ ಇನ್ನೂ ನಮ್ಗೆ ನಾವು ಮರ್ತೇವೋದೇವಾಗಿ.
0: ಅವಾಗ ನೆನಪಿಸಿದ್ರಿ ನೀವು. ನಾನು ಈ ಬ್ಯಾಚ್
1: ಮತ್ತೊಂದನ್ನು ನಾವು ಕಲೆಕ್ಷನ್ ಮಾಡ್ತಿರುವಾಗ ಒಬ್ಬರಿಗೆ ಅಮೌಂಟ್ ತಕೊಂಡು ನಮ್ಮ ಮಿಷನ್ ಕಿಡ್ನಿ ಮಿಷನ್ ಅನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಇಟ್ಟು ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಅದನ್ನು 1 ಕಿಲೋಮೀಟರ್ ಹೋದ ನಂತರ ಮತ್ತೊಬ್ಬರ ಹೋಗುವಾಗ ಅಲ್ಲಿ ಮಿಷನ್ ಅಲ್ಲಿ ಎಲ್ಲಿ ಅವರ ಹಣ ಕೊಡುವಾಗ ವಿಷಯದಿಲ್ಲ.
0: ಮತ್ತೆ
1: ಹೀಗಾಗಿ ಹತ್ತದೆ ಎರಡು ಮೂರು ಸರಿ ಆಗಿದೆ.
0: ಅಲ್ಲ ಮತ್ತೆ ಎಲ್ಲಿ ಹೋಯ್ತು ಮಿಷನ್? ಮಿಷನ್ ಎಲ್ಲಿ ಹೋಗಿತ್ತು?
1: ನಾವು ಮಿಷನ್ ನಮ್ಮ ಒಂದು ಹೋಟೆಲ್ ಅಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿ ಚಿಲ್ಲರೆ ಕೊಡುವ ಕೆಳಗಿಟ್ಟದು. ಕೆಳಗಿಟ್ಟು ಸೀದಾ ಗಾಡಿ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ.
0: ಹೌದು,
1: ಮತ್ತೆ ಮತ್ತೊಂದು ಕಲೆಕ್ಷನ್ ಹೋಗುವಾಗ ಅಲ್ಲಿ
0: ಸಿಕ್ಕಿತ್ತು. ಸಿಕ್ಕಿತ್ತು
1: ನೆನಪಾಯ್ತು.
0: ನಮಗದು ಬೇಕೇ ಬೇಕು, ಹಾಗಿರೋದ್ರಿಂದ ನೆನಪು ಆಗೇ ಆಗುತ್ತಲ್ಲ. ಸರಿ ಸರಿ ಸರಿ. ಮತ್ತೆ ಬೇರೆ ಏನಾರು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಯಾವ್ದಾರ ವಿಷಯದ ಬಗ್ಗೆ? ಅಷ್ಟೇ ಅಲ್ಲ, ಹಾ, ಯಾವ ಗೀತೆ ಪ್ರಸಾರ ಮಾಡುವ ನಿಮಗೆ?
1: ನಾವು ಇದರಿಂದ ಆಕಸ್ಮಿಕದಿಂದ

0: ಅಳಬೇಕಾದ
1: ಬಾಳುವಂತ ಹೂವೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಸುಮಧುರ ಗೀತೆ. ಹೌದು ಹೌದು, ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಕಸ್ಮಿಕ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರು, ಯಾವ ಊರಿಂದ?
1: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್, ಮಡಿಕೇರಿಯಿಂದ.
0: ಮಡಿಕೇರಿಯಿಂದ?
1: ಹೌದು ಮೇಡಮ್.
0: ಮೊದಲ ಬಾರಿ ಪ್ರಯತ್ನ ಮಾಡ್ತಾ ಇದ್ದೀರಾ ನಮ್ಮ ಈ ನಿಲಯಕ್ಕೆ ಕರೆ ಮಾಡ್ಲಿಕ್ಕೆ ಅಂತ?
1: ಮೇಡಮ್, ಟ್ರೈ ಮಾಡಿದ್ರೆ ಸಿಗೋದೇ ಇಲ್ಲ ಮೇಡಮ್. ನಾನು ಮಡಿಕೇರಿ ಆಕಾಶವಾಣಿ, ಮಂಗಳೂರು ಆಕಾಶವಾಣಿಗೆ ಎಲ್ಲದಕ್ಕೂ ಅಂದ್ರೆ ನಾನು ಇಲ್ಲಕ್ಕೆ ಟ್ರೈ ಮಾಡಲ್ಲ ಮೇಡಮ್. ಯಾಕೆಂದ್ರೆ ಬೇರೆ ಕೇಳುವವರೆಗೂ ಅವಕಾಶ ಸಿಗಬೇಕು ಅಂತ ಟ್ರೈ ಮಾಡಿದ್ರೆ ಹೇಗೋ ಸಿಗುತ್ತೆ, ಆದ್ರೆ ನಾನು ಟ್ರೈ ಮಾಡಲ್ಲ ಮೇಡಮ್. ನಮ್ಮ ಮನೆಯವರು ಬೇಕು, ದಿನ ಫೋನ್ ಮಾಡಬಾರ್ದು, ಬೇರೆ ಅವಕಾಶ ಕೊಡಬೇಕು ಅಂದ್ರೆ ಬೇರೆಯವರ ಅವರ ಒಂದು ಮಾತೆಲ್ಲ ಕೇಳಕ್ಕೆ ನಮಗೆ ಒಂಥರ ಅವರ ಒಂದು ಮಾತು, ಅವರ ಒಂದು ಏನಾದ್ರು ಅವರಲ್ಲಿ ವಿಶೇಷತೆ ಇದ್ರೆ ನಮಗೂ ಅದರಲ್ಲಿ ತಿಳ್ಕೊಳಕಾಗುತ್ತೆ ಮೇಡಮ್. ನಾವೇ ದಿನ ಕಾಲ್ ಮಾಡಿದ್ರೆ ಏನಿದೆ ಅದರಲ್ಲಿ?
0: ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ವಾ? ಖುಷಿ
1: ಆಯ್ತು ಮೇಡಮ್. ನಮ್ ಮಾಡಲ್ಲ ದಿನ, ನನ್ ತುಂಬಾ ಟೈಮ್ ಆಯ್ತು ಫೋನ್ ಮಾಡಿ. ಬೇಸಿಗೆ ಒಂದ್ಸಲ ಮಾಡಿದ್ವಿ, ನಾನು ಬೇರೆ ಕೇಳ್ತಾ ಇದ್ದೀನಿ ಮೇಡಮ್.
0: ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇವತ್ತಿನ ವಿಷಯದ ಬಗ್ಗೆ ಮಾತಾಡುವ ಅಲ್ವಾ
1: ಮೇಡಮ್?
0: ಮರ್ತಿದ್ದೀರಾ
1: ಮೇಡಮ್? ನಾನು ಇವತ್ತೇ ಬೆಳಿಗ್ಗೆ ಮರ್ತೋಗಿದ್ದೀನಿ ಮೇಡಮ್. ಏನಂದ್ರೆ ಮತ್ತೆ ಗೋಧಿ ಒಂದೇ ಡಬ್ಬದಲ್ಲಿ ಸ್ವಲ್ಪ ಸ್ವಲ್ಪ ಒಂದು ತಾಸು ಮುಚ್ಚಿಟ್ಟಿದ್ದೆ.
0: ನಿಮ್ಮ ನಿಮ್ಮ
1: ಕೆಳಗಿಟ್ಟಿದ್ದೆ ಮೇಡಮ್. ಮತ್ತೆ ಹುರಿಲಿಕ್ಕೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಅಂತ ತೆಗೆದಿದ್ದು ಹಾಕಿದ್ದೆ ಗೋಧಿ ಪುಡಿ, ಗೋಧಿ ಪುಡಿ ಹಾಕಿದ್ದೆ ಮೇಡಮ್.
0: ನನಗೆ ನಿಮ್ಮ ಧ್ವನಿ ಅಷ್ಟು ಸರಿಯಾಗಿ ಕೇಳ್ತಿರ್ಲಿಲ್ಲ. ನೀವೇನು ಗೋಧಿ ಪುನಃ ಹೇಳ್ತೀರಾ?
1: ಗೋಧಿ ಹಿಟ್ಟು, ಗೋಧಿ ಹಿಟ್ಟು, ರವೆ ಹಿಟ್ಟು ಒಟ್ಟಿಗೆ ಇತ್ತು ಮೇಡಮ್. ಮರೆತು ಹೋಗಿ ತೆಗೆದು ಹಾಕಿದ್ದೆ ಗೋಧಿ ಹಿಟ್ಟು, ಹುರಿಲಿಕ್ಕೆ ಹಾಕಿದ್ದೆ ಮೇಡಮ್.
0: ಹಾ, ರವೆ ಹುರಿಯುವ ಬದಲು ಗೋಧಿ.
1: ಆಮೇಲೆ ಇನ್ನೇನ್ ಮಾಡೋದು ಅಂತ ಅದನ್ನೇ ಚಪಾತಿ ಮಾಡಿದೆ ಮೇಡಮ್. ಉಪ್ಪು ಹಾಕಿ, ನೀರು ಹಾಕಿ ಚಪಾತಿ ಮಾಡಿದ್ದೆ ಮೇಡಮ್.
0: ಸರಿ ಸರಿ ಸರಿ. ಅದು ಒಂದು ಇವತ್ತಿನ ಘಟನೆ. ಅದಲ್ದೆ ಬೇರೆ
1: ನಾನು ಜಾಸ್ತಿ ಮರೆಯಲ್ಲ ಮೇಡಮ್. ಒಲೆ ಗ್ಯಾಸ್ ಇಂದ ಹೆಚ್ಚು ಮರೆಯಲ್ಲ ಮೇಡಮ್. ಯಾಕೆಂದ್ರೆ ಯಾರೇ ಫೋನ್ ಮಾಡ್ಲಿ ಏನೇ ಆಗ್ಲಿ ಗ್ಯಾಸ್ ಆಫ್ ಮಾಡಿ ಬರ್ತೀನಿ ಮೇಡಮ್.
0: ಅದ್ರಲ್ಲಿ ನೀವು ಜಾಣರು, ಅದ್ರಲ್ಲಿ ಜಾಣರು.
1: ಅದಕ್ಕೆ ಗ್ಯಾಸ್ ಎಲ್ಲ ಮರ್ತು ಹೋಗಲ್ಲ, ಬೇರೆ ಮರ್ತು ತುಂಬಾ ಹೋಗಿದೆ ಮೇಡಮ್. ಹೋಗ್ಬೇಕಾದ್ರು ಸಹ ಏನಾದ್ರು
0: ಮತ್ತೆ ಕಷ್ಟ ಆಗತ್ತೆ ಅಲ್ಲ
1: ಮೇಡಮ್, ನೆಟ್ವರ್ಕ್ ಇಲ್ಲ.
0: ಹಾ, ಹಾಗೆ ಸುಲಭ ಆಯ್ತು ಬಿಡಿ. ಮರ್ತು ಹೋಗಿದ್ದು ಒಳ್ಳೇದೇ ಆಯ್ತು, ಅದನ್ನ ಹಿಡ್ಕೊಳ್ಳೋ ನಿಮ್ಗೆ ಕಷ್ಟ ಬೇಡಲ್ಲ. ಹೌದು, ಸರಿ ಸರಿ ಸರಿ. ಮೇಡಮ್, ಈಗ ಯಾವ ಗೀತೆ ಪ್ರಸಾರ ಮಾಡುವ ನಮ್ಮ ನಿಲಯದಿಂದ ನಿಮ್ಗಾಗಿ?
1: ಮೇಡಮ್, ನನ್ಗೆ ಇದು ಬದ್ರಿ ಚಿತ್ರದಲ್ಲಿ ಕೋಗಿಲೆ
0: ತುಂಬಾ ಇಷ್ಟ ನಗೀತೆ. ಹೌದಾ? ಓ, ಮಳೆ ಬರ್ತಿದ್ಯಾ? ಮಳೆ ಮಳೆ ಎಲ್ಲ ಚೆನ್ನಾಗಿದ್ಯಾ ಈ ವರ್ಷ? ಹೇಗಿದೆ
1: ಮಳೆ? ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಮೇಡಮ್.
0: ಪಿರಿ ಪಿರಿ ಮಳೆ ಇದೆ ಅಲ್ಲ. ಸರಿ, ಕೋಗಿಲೆ ಕೋಗಿಲೆ ಕೂಗ್ತಾ ಇರ್ಲಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್.

0: ಹೃದಯ ರಾಗ ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ತೆ.
1: ಹಲೋ, ನಮಸ್ತೆ.
0: ಹಾ, ಯಾರಿದು?
1: ಹಲೋ
0: ಹಲೋ, ತಮ್ಮ ಹೆಸರು ಹೇಳಿ.
1: ನವ್ಯ, ಉಡುಪಿಯಿಂದ.
0: ಉಡುಪಿಯಿಂದ ನವ್ಯ ಅವರು, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ.
0: ಉಡುಪಿ
1: ಇವತ್ತಿದ್ದು ಕೇಳ್ತಾ ಇದ್ದೆ, ನಂದೊಂದು ಮರವಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೆ ಮಾತಾಡೋಣ ಅಂತ ಟ್ರೈ ಮಾಡಿದೆ. ಲೈನ್ ತಾಕ್ತು.
0: ಒಳ್ಳೆದಾಯ್ತು, ಲಾಸ್ಟ್ ಕರೆ ನಿಮ್ದು. ಹೇಳಿ ಹೇಳಿ.
1: ಹಾ, ಏನಿಲ್ಲ, ಗಿಡಕ್ಕೆ ನೀರ್ ಬಿಟ್ಟಿದ್ದೆ. ಓವರ್ ಹೆಡ್ ಟ್ಯಾಂಕ್ ಇಂದ ಡೈರೆಕ್ಟ್ ಕನೆಕ್ಷನ್ ಡ್ರಿಪ್ ಆಗಿ ಹೋಗ್ತದೆ. ಸಂಜೆ ಒಂದು ಪ್ರೋಗ್ರಾಮಿಗೆ ಹೋಗ್ಲಿಕ್ಕಿತ್ತು, ರಾತ್ರಿ ಊಟ. ಹಾ,
0: ಹಲೋ.
1: ಗಿಡಕ್ಕೆ ಅಂತ ಹೇಳಿ ಆಫ್ ಮಾಡೋಣ ಅಂತ ಹೇಳಿ ಹಾಗೆ ಬಿಟ್ಟೆ.
0: ಹಲೋ ನವ್ಯ ಅವ್ರೆ, ನಿಮ್ಮ ಮಾತು ಕಟ್ ಆಗ್ತಾ ಇದೆ.
1: ಹೌದಾ?
0: ಹಾ, ಅಲ್ಲಿ ಹಾಗೆ ಬಿಟ್ರಿ. ಹಾ, ಹಾಗೆ ಬಿಟ್ರಿ. ಮತ್ತೆ ನವ್ಯ ಮೇಡಮ್.
1: ಹಲೋ.
0: ಹಾ ಹೇಳಿ.
1: ಹಾ, ಅದೇ ಗಿಡಕ್ಕೆ ನೀರು ಬಿಟ್ಟಿದ್ದೆ.
0: ಹಾ
1: ಹಾ, ಆಫ್ ಮಾಡ್ಲಿಕ್ಕೆ ನೆನಪೋಯ್ತು. ರಾತ್ರಿ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಹೋಗುವಾಗ ಆಫ್ ಮಾಡಿ ಹೋಗೋದಂತ ಅಂದ್ಕೊಂಡಿದ್ದೆ. ರಾತ್ರಿ ಪ್ರೋಗ್ರಾಮ್ ಊಟ ಎಲ್ಲ ಮುಗಿಸಿ ಬರುವಾಗ ಟ್ಯಾಂಕಿ ಫುಲ್ ಖಾಲಿ ಆಗಿತ್ತು.
0: ಮತ್ತೆ?
1: ಹಲೋ.
0: ಹಾ, ಓಕೆ. ನಾನು ಹೇಳಿ ಹೇಳಿ ಹೇಳಿ. ಮತ್ತೆ ಗೊತ್ತಾಯ್ತಾ ನೀವೀಗ ಆನ್ ಮಾಡಿ ಹೋಗಿದ್ರಿ ಅಂತ? ಅಲ್ಲಿ ಹೋದಾಗ ಗೊತ್ತಾಯ್ತು ನಿಮಗೆ?
1: ಅಲ್ಲಿ ಹೋದ ನಂತರ ಸಹ ನೆನಪಾಗ್ಲಿಲ್ಲ. ಮನೆಗೆ ಬಂದ ನಂತರ ಟ್ಯಾಪ್ ತಿರುಗಿಸುವಾಗ ನೀರಿಲ್ಲ, ಓ ನೀರು ಆಫ್ ಮಾಡಿರ್ಲಿಲ್ಲ ಅಂತ ಆಮೇಲೆ ನೆನಪಾಯ್ತು.
0: ನನಗೂ ಇದೇ ರೀತಿ ಆಗಿದೆ. ಅದಕ್ಕೆ ನನಗೆ ನೀವು ಹೇಳಿದ ತಕ್ಷಣ ನಂಗೂ ನಗು ಬಂದದ್ದು.

0: ನಾನು ಇದೇ ತರ ಮಾಡಿದ್ದೆ, ಓವರ್ ಹೆಡ್ ಪಂಪ್ ಮಾಡಿದ್ರು ಪುನಃ ಖಾಲಿ ಆಗ್ತಾ ಇತ್ತು. ಇದು ಯಾಕೆ ಯಾಕೆ ಅಂತ ನೋಡಿದಾಗ ಸಡನ್ ಫ್ಲಾಶ್ ಆಯ್ತು, ಓ ಇದೇ ಇನ್ಸಿಡೆಂಟ್. ಹೌದು ಹೌದು ಹೌದು, ಅಲ್ಲಿ ಹೋದಾಗ ಗೊತ್ತಾಯ್ತು ಅದು ನೀರು ಹೋಗ್ತಾನೆ ಇತ್ತು ಪಾಪ. ಅದಾದ್ಮೇಲೆ ಅದಾದ್ಮೇಲೆ ಆ ಮರದಲ್ಲಿ ಒಂದಿಷ್ಟು ಜಮುನರಳೆ ಆಯ್ತು. ಆವಾಗ ನನಗಾಯ್ತು ಒಂದು ಟ್ಯಾಂಕ್ ಫುಲ್ ನೀರು ಹಾಕಿದ್ರ ಪ್ರಭಾವ ನಂಗೆ ಒಂದಿಷ್ಟು ಜಮುನರಳೆ ಸಿಕ್ಕಿದೆ. ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ತಿಂತಾ ಇದ್ವಿ ನಾವು ಮನೆಯಲ್ಲಿ. ಖುಷಿ ಆಯ್ತು, ನಂದು ಇಬ್ರದ್ದು ಒಂದೇ ತರ ಮರವಿತ್ತಲ್ಲ, ಒಳ್ಳೇದಾಯ್ತು. ಯಾವ ಗೀತೆ ಪ್ರಸಾರ ಮಾಡುವ ಈಗ? ಯಾವ ಗೀತೆ ಪ್ರಸಾರ ಮಾಡುವ?
1: ಎರಡು ರೇಖೆ ಚಿತ್ರದ್ದು ಗಂಗೆಯ ಕರೆಯಲ್ಲಿ.
0: ಖಂಡಿತವಾಗಿಯೂ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ.
1: ಎಸ್ ಪಿ
0: ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಎರಡು ರೇಖೆಗಳು ಚಿತ್ರದ ಗೀತೆ ಇದೀಗ.

ಮರೆವು ಅನ್ನೋದು ಎಷ್ಟೊಂದು ಸಲ ತುಂಬ ಅವಾಂತರಗಳನ್ನು ತಂದೊಡ್ಡುತ್ತೆ. ಆದರೆ ಮರೆವು ಒಂದು ವರದಾನವೂ ಹೌದು ಅಂತ ಹೇಳ್ತಾ ಇಂದಿನ ಹೃದಯ ರಾಗ ನೇರ ಫೋನಿನ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ದಿಶಾ ಮತ್ತು ಪದ್ಮನಾಭಗೌಡ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಿಲಯದ ಪ್ರಸಾರವನ್ನು ಮುಂದುವರಿಸುತ್ತಾ ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಕೇಳುಗರೆ, ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಖಾನ್ ಅವರಿಂದ ಸಿತಾರ್ ವಾದನವನ್ನು ಆಲಿಸೋಣ. ಮೊದಲಿಗೆ ರಾಗ್ ದೇಶ್ಕರ್.

ಉಸ್ತಾದ್ ಶಾಹಿದ್ ಪರ್ವೇಸ್ ಖಾನ್ ಅವರಿಂದ ಸಿತಾರ್ ವಾದನವನ್ನು ಆಲಿಸಿದೆವು. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಖು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಖಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತ ನೋಂದಣಾಧಿಕಾರಿಗಳೇನಿದ್ದಾರೆ ಅವರಿಗೂ ಸಹ ಈಗಾಗಲೇ ತರಬೇತಿ ಆಗಿದೆ. ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ, ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ. ಅವರೆಲ್ಲರೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿಡುತ್ತೆ ಈ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2002 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953ರಲ್ಲಿ ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ

0: ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ಧತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ, ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ, ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮೊಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯು. ಈಗ ಮೊದಲನೇದಾಗಿ ತಹಸೀನಾರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನು

0: ಹೇಳ್ತೀರಾ?
1: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹುಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
0: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
0: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರವರೇ?
3: ಇಸ್ಲಾಮಿನ 4ನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೊಮ್ಮಗನೂ ಆದ

0: ರಲಿಯಲ್ಲಾಹು ಅನ್ಹು ರವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ರವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು, ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
1: ಹಾಗಾದರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
2: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆಯನ್ನ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
0: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
2: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನು ಮುಂದುವರಿಸೋಣ. ಹಜರತ್ ಹುಸೇನ್ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರೆಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು. ಕೊನೆಯದಾಗಿ ಇಮಾಮ್ ಹುಸೇನ್ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಘಾಸಿಗೊಳಿಸಿದರು. ಶತ್ರುಗಳು

0: ನಾಲ್ಕು ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ ಮುಖ ಕುತ್ತಿಗೆ ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ರವರ ತ್ಯಾಗ ಎಲ್ಲ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶಿರ ಅಯ್ಯೂಬ್. ನಮಸ್ಕಾರ.
3: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 ಅಥವಾ 2222611. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2211 ಅಥವಾ 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8277038000. ಹಾಗಿದ್ರೆ ಕರೆ ಮಾಡ್ತಿರಲ್ಲ 100.3 FM ಟೆಲಿಕ್ವೆಸ್ ಕಾರ್ಯಕ್ರಮದಲ್ಲಿ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
1: ಮಗನೇ,
2: ಅಮ್ಮ,
1: ನಮ್ಮ ಸಂಸಾರದ ಸೌಭಾಗ್ಯಕ್ಕಾಗಿ, ನಮ್ಮ ಸಕಲ ಬಾಧೆಗಳು ಪರಿಹಾರ ಆಗುವುದಕ್ಕಾಗಿ ಕಿಮಿಚ್ಚಕ ಎನ್ನುವಂತಹ ಒಂದು ವ್ರತವನ್ನು ನಾನು ಮಾಡಲಿದ್ದೇನೆ.
2: ಸರಿ ಅಮ್ಮ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಕೇಳುಗರೆ ಗಮನಿಸಿ, ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಈ ಕಾರ್ಯಕ್ರಮದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಜೆ ಉತ್ತಮ್ ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಆಲಿಸುವಿರಿ. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
1: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ, ಸರಿಯಾಗಿ ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿ ಇರುತ್ತೆ. ಹಾಗೆಯೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
2: ಅಂದ್ರೆ ಒಂದು ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ, ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜಿಗೆ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು ಎರಡು ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ ಎರಡು ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ ಎರಡು ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆಯಾಗಿಯೂ, ಡೆವಲಪ್ಮೆಂಟ್ ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆಯಾಗಿಯೂ ನೋಡ್ತೀವಿ. ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲದು ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡುವುದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಮಗು ಈಗ ರೆಸ್ಪಾಂಡ್ ಮಾಡುವಂಥದ್ದು, ನಾವೇನೇ ಹೇಳಿದ್ರು ನಗುವಂಥದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
1: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನ ವಿವರವಾಗಿ ತಿಳಿಸಿ ಡಾಕ್ಟರ್.
2: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರು ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ ಬೆಳವಣಿಗೆ ಅಂತ ಬಂದಾಗ, ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5-3.5 ಅಂದ್ರೆ 2.5 kg ಇಂದ 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ. ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಗಿಂತ ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೇನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗುತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ಸೊ ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ BP ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಇನ್ಫೆಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5-3.5 kg ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಏನು ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದೆಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹುಟ್ಟಿ ಮೊದಲು 10 ದಿನ ಮಗುವಿನ ತೂಕದ 10-15% ತೂಕ ಇಳಿಕೆ ಆಗತ್ತೆ ಪ್ರತಿ ಮಗುದು ಅಷ್ಟೇ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು ಅಥವಾ ಹಾಸ್ಪಿಟಲ್ ಇರ್ಬೇಕಾರೆ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ. ಹುಟ್ಟಿ ಮೊದಲನೇ 10 ದಿನ 10-15%. ಈಗ ಉದಾಹರಣೆಗೆ ಒಂದ್ ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ದಿನಗಳಲ್ಲಿ ಒಂದು 300 ಗ್ರಾಂ ತನಕ ತೂಕ ಇಳಿಬಹುದು, 300-400 ಗ್ರಾಂ ತನಕ, ಇದು ನಾರ್ಮಲ್. ಅದ್ರ ನಂತರ ಪ್ರತಿದಿನ 20-30 ಗ್ರಾಂ ಅಷ್ಟು ತೂಕ ಬರ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದು ಅಂದಾಜಲ್ಲಿ 500-700 ಗ್ರಾಂ ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು

0: ಮೊದಲ 5-6 ತಿಂಗಳ ತನಕ. ತದನಂತರ 400-500 ಗ್ರಾಮ್ ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 ಕೆಜಿ ಇರೋ ಮಗು 5ನೇ ತಿಂಗಳಿಗೆ ಅಥವಾ 6ನೇ ತಿಂಗಳು ತುಂಬೋದ್ರಲ್ಲಿ 6 ಕೆಜಿ ಆಗತ್ತೆ. 1 ವರ್ಷ ತುಂಬೋದ್ರಲ್ಲಿ 9 ಕೆಜಿ ಆಗತ್ತೆ. 2 ವರ್ಷ ತುಂಬೋ ತನಕ ಹುಟ್ಟಿದ ತೂಕ 4 ರಷ್ಟಾಗತ್ತೆ, ಅಲ್ಲಿಗೆ 12 ಕೆಜಿ ಬರುತ್ತೆ. ಸೊ ಹಾಗೆ 3 ವರ್ಷ ತುಂಬೋದ್ರಲ್ಲಿ ಅದು 4 ರಷ್ಟು, ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ, ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 ಗ್ರಾಮ್ ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪಿರೋ ಮಗು ಅಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳಿಷ್ಟು ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5-2.5-3.5 ತಿಂಗಳ ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ. ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋ ಅಂತದ್ದು, ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನೂ ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆ ತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಆ ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೇನೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ, ಎತ್ತರ ಬೆಳೆಯುವಂಥದ್ದು. ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗುತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ, ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶ್ವಲಿ ಹುಟ್ಟಿದ ಮಕ್ಕಳು ಆವ್ರೇಜ್ 45-50 ಸೆಂಟಿಮೀಟರ್ ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂಥದ್ದು. ಸೊ ಆ ಥರದ್ರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಈಗ ಒಂದು ಮಗು 50 ಸೆಂಟಿಮೀಟರ್ ಉದ್ದ ಇತ್ತು ಹುಟ್ಟುವಾಗಲೇ ಅಂತ ಆದರೆ, ನಿಮಗೆ 3 ತಿಂಗಳು ತುಂಬೋ ತನಕ 60 ಸೆಂಟಿಮೀಟರ್ ಆಗುತ್ತೆ, 6 ತಿಂಗಳು ತುಂಬೋ ತನಕ 65, 1 ವರ್ಷಕ್ಕೆ ಬರುವಾಗ 75 ಸೆಂಟಿಮೀಟರ್ ಆಗುತ್ತೆ, ಆಯಿತಾ. ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 ಸೆಂಟಿಮೀಟರು, 4ನೇ ವರ್ಷಕ್ಕೆ 100 ಸೆಂಟಿಮೀಟರ್ ಆಗಿ ಪ್ರತಿ ವರ್ಷಕ್ಕೂ 5-6 ಸೆಂಟಿಮೀಟರ್ ಬೆಳೀತಾ ಹೋಗುತ್ತೆ 12 ವರ್ಷದ ತನಕ. ಈ ರೂಲ್ ಎಲ್ಲಾ ಮಕ್ಕಳಿಗೂ ಹಿಂಗೆ, ನಾ ಈಗ 1 ವರ್ಷದ ಮಗು 75 ಸೆಂಟಿಮೀಟರ್ ಇರಬೇಕಾ? ಇಲ್ಲ, ಹುಟ್ಟಿದಾಗ ಎಲ್ಲಾ ಮಕ್ಕಳು 50 ಸೆಂಟಿಮೀಟರ್ ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು, 46 ಇರ್ಬೋದು. ಈಗ ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನೂ ಹೋಗ್ತಿರ್ಬೋದು ಏಜಿಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ 33-35 ಸೆಂಟಿಮೀಟರ್ ಅಷ್ಟು ಇರುತ್ತೆ, ಅದು ನಮಗೆ 1 ವರ್ಷಕ್ಕೆ ಬರೋ ತನಕ ಒಂದು 40-45 ಸೆಂಟಿಮೀಟರ್ ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗಾಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೆ, ಹುಟ್ಟಿದಾಗ ತಲೆಗಿಂತ 2-3 ಸೆಂಟಿಮೀಟರ್ ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡಲೇ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ ಮಾಡ್ತಾ ಇರ್ತಾರೆ. ಮಗು ದಪ್ಪ ಇಲ್ಲ ಅಂದ್ಕೂಡಲೇ ಬೆಳೀತಾ ಇಲ್ಲ, ಬೆಳ್ಳಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ ಗಮನಿಸ್ಬೇಕಾಗುತ್ತೆ. ಇದೆಲ್ಲಾ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನೋ ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದ್ದೀರಾ ಪೌಷ್ಟಿಕ ಆಹಾರ, ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೇನೆ ಅನುಮಾನ ಬಂದ್ರು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವ್ರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದು ಬೇಡ ಅಂತ ಹೇಳ್ತೀರಲ್ವಾ. ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ, ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ, ಇದರಲ್ಲಿ ಏನೇನು ಬರುತ್ತೆ ಡಾಕ್ಟ್ರೆ?
0: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವೆಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನು ಬರುತ್ತೆ, ಮಗು ಕತ್ ನಿಲ್ಲುವಂಥದ್ದು ಇರ್ಬೋದು, ಅಥವಾ ಕೂರುವಂಥದ್ದು, ನಡೆಯುವಂಥದ್ದು, ನಿಲ್ಲುವಂಥದ್ದು, ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್, ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಗಳೇನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನೇನು ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂಥದ್ದು. ಕತ್ ನಿಲ್ಲೋದು ಶುರುವಾಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ ನಿಲ್ಲುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಚ್ಕೊಳ್ಳೋದು ಏನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂಥದ್ದು. ನೆಕ್ಸ್ಟ್ ಬರೋದು ಕೂರೋದು.

0: ಮಗು, ಅದು ತನ್ನದೇ ಸಪೋರ್ಟ್ ಅಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, ಎರಡು ಕೈನು ಮುಂದೆ ಊರಿಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ ಎರಡು ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು ಆರನೇ ತಿಂಗಳು, ಆರರಿಂದ ಎಂಟು ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ದಲೇ ಕೂರುವಂತದ್ದು, ಎಂಟನೇ ತಿಂಗಳಿಗೆ ಬರುತ್ತೆ ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ವಾ, ಅಂಬೆಗಾಲ್ ಹಾಕೋದು ಒಂಬತ್ತನೇ ತಿಂಗಳಿಂದ ಹನ್ನೆರಡನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್. ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲೋದನ್ನ ಕಲಿಯತ್ತೆ. ಅದು ಹತ್ತರಿಂದ ಹನ್ನೆರಡನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಇಲ್ದಲೇ ನಿಲ್ಲುವಂಥದ್ದು, ಮತ್ತೆ ಕೆಲವೊಂದು ಒಂದ್ ಅಥವಾ ಎರಡು ಹೆಜ್ಜೆ ಹಾಕುವಂಥದ್ದು ಸಪೋರ್ಟ್ ಇಲ್ದಲೆ. ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ ಅದಕ್ಕೋಸ್ಕರ.
1: ಆಮೇಲೆ
0: ನಡಿಲಿಕ್ಕೆ ಶುರು ಆಗುತ್ತೆ ಹದಿನಾಲ್ಕನೇ ತಿಂಗಳಿಂದ. ಹದಿನಾಲ್ಕರಿಂದ ಮತ್ತೆ ಹದಿನಾರು ಹದಿನೆಂಟು ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲು ಹತ್ತುವಂಥದ್ದು, ಸಪೋರ್ಟ್ ಇಟ್ಕೊಂಡು ಹತ್ತುವಂಥದ್ದು. ಎರಡನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂಥದ್ದು. ಮೂರನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್, ಒಂದೊಂದು ಕಾಲು ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂಥದ್ದು. ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, ಮೂರ್ ಚಕ್ರದ ಸೈಕಲ್ ನೋಡಿರ್ತೀರ, ಅದನ್ನ ತುಳಿಯುವಂಥದ್ದು. ಇದೆಲ್ಲ ಗ್ರಾಸ್ ಮೋಟರ್ ಅಂತ ಹೇಳ್ತೀವಿ,
1: ಕಣ್ಣಿಗೆ
0: ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ ಮಕ್ಕಳದ್ದು.
1: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗುತ್ತೆ ಮಗುವಿಂದು ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರ, ಏನ್ ಹೇಳ್ತೀರಿ ಡಾಕ್ಟರ್?
0: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು ಮೂರರಿಂದ ಐದು ತಿಂಗಳು ಅಂದ್ಕೊಂಡ್ಲೇ ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ ಕತ್ತಿ ನಿಲ್ಲುವಿಕೆ. ಕೂರೋದು ಆರರಿಂದ ಎಂಟು ತಿಂಗಳು, ಯಾವುದೇ ಬೆಳವಣಿಗೆಗೂ ಒಂದು ರೇಂಜ್ ಅಂತ ಇದೆ. ಆರೇ ತಿಂಗಳಿಗೆ ಆಗ್ಬೇಕು, ಐದನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ. ಪ್ಲಸ್ ಆರ್ ಮೈನಸ್ ಟೂ ಮಂತ್ಸ್ ಅಂತ ಹೇಳ್ತೀವಿ. ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, ಐದು ತಿಂಗಳ ತನಕನು ಕೂತಿಲ್ಲ ಕತ್ತು, ಆರನೇ ತಿಂಗಳು ಏಳು ತಿಂಗಳ ತನಕ ನೋಡ್ಬೋದು. ಕೂರೋದು ಆರರಿಂದ ಎಂಟು ತಿಂಗಳು ಅಂತ ಹೇಳ್ತೀವಿ ಸಪೋರ್ಟ್. ಬಟ್ ಹತ್ತು ತಿಂಗಳ ತನಕನು ನೀವು ವೇಟ್ ಮಾಡ್ಬೋದು ಮಗು ಕೂರ್ತಿಲ್ಲ ಅಂತ. ನಡೆಯೋದು ಅಷ್ಟೇ, ಒಂದರಿಂದ ಅಂದ್ರೆ ಹನ್ನೆರಡು ತಿಂಗಳಿಂದ ಹದಿನಾಲ್ಕು ತಿಂಗಳು ಅಂತ ಹೇಳಿದ್ರು, ಹದಿನಾರು ಅಥವಾ ಹದಿನೆಂಟು ವರೆಗೂ ಇಂಡಿಪೆಂಡೆಂಟ್ ಆಗಿ ನಡಿಲಿಕ್ಕೆ ವೇಟ್ ಮಾಡ್ಬೋದು. ಅಂದ್ರೆ ಯಾವಾಗ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷ ಆಯ್ತು, ಮಗು ಒಂದು ಸಪೋರ್ಟ್ ಕೂಡ ಇಟ್ಕೊಂಡು ನಡೀತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಾಗ ನೀವು ತಕ್ಷಣ ಬರಬೇಕಾಗತ್ತೆ ವೈದ್ಯರನ್ನ ಕಾಣ್ಲಿಕ್ಕೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಫೈನ್ ಮೋಟಾರ್ ಅಂತ.
0: ಹೌದು, ಫೈನ್ ಮೋಟಾರ್ ಏನಾಗುತ್ತೆ ಅಂದ್ರೆ ಇವಾಗ ಇದು ಬೆಳವಣಿಗೆನೆ, ನಮ್ಮ ಕೈ ಕಾಲು ಯೂಸ್ ಮಾಡಿ ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ. ಅಂದ್ರೆ ಮೈನ್ಯೂಟ್ ಅಲ್ಲಿ ಅಂದ್ರೆ ಉದಾಹರಣೆಗೆ ಮಗು ಒಂದು ನೀವು ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ ಎರಡು ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡೆಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ ನಾಲ್ಕನೇ ತಿಂಗಳಲ್ಲಿ. ಆರನೇ ತಿಂಗಳಿಗೆ ಬರುವಾಗ ನೀವು ಏನಾದ್ರೂ ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು, ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೀವಿ. ಅದು ಒಂದೇ ಕೈಯಲ್ಲಿ ಹಿಡುವಂಥದ್ದು. ನೆಕ್ಸ್ಟ್ ಒಂದು ಏಳು ಎಂಟು ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂಥದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಒಂದ್ ಕೈಯಿಂದ ಇನ್ನೊಂದು ಕೈಗೆ ಅದ್ಲು ಬದಲು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು, ನೀವೇನೇ ಪೆನ್ ಕೊಟ್ಟರು ನೀವು ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರೆ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿಯುವಂಥದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ವರ್ಷ ಅಥವಾ ವರ್ಷದ ಮೇಲೆ ಎರಡು ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ ಮೂರು ಬೆರಳಲ್ಲಿ ಇಟ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಹದಿನೈದನೇ ತಿಂಗಳಿಂದ ಹದಿನೆಂಟು ತಿಂಗಳು ಬರೋವರೆಗೆ ಮಗು ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ ಮೂರು ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ ಎರಡನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. ಎರಡರಿಂದ ಮೂರನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತ ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ
1: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
0: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತ.
0: ಹೌದು, ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು. ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್ ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂಥದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. ಎರಡನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ, ಇದನ್ನ ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ. ಮೂರು ತಿಂಗಳಾಗೋದ್ರಲ್ಲಿ ಮಗುಗೆ ಗೊತ್ತಾಗುತ್ತೆ ತನ್ನ ತಾಯಿ ಯಾರು. ಆರನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು ಈಗ ಆರು ತಿಂಗಳ ಮೇಲಿನ ಮಕ್ಕಳಿಗೆ ಆರು ಎಂಟು ಒಂಬತ್ತು ತಿಂಗಳು ನೀವು ಎತ್ಕೊಳಕ್ ಹೋಗಿ ಯಾವುದೇ ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡುತ್ತೆ ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ ಬೇರೆಯವರು ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ ಮಕ್ಕಳಿಗೆ, ಗೊತ್ತಾಗುತ್ತೆ, ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು ಆರು ತಿಂಗಳ ಮೇಲ್ಪಟ್ಟು ನಾವು

0: ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 9-10 ತಿಂಗಳು ಬರುವಾಗ ಟಾಟಾ ಮಾಡೋದು, ಬಾಯಿ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂಥದ್ದು ಇದೆಲ್ಲ ಶುರುವಾಗುತ್ತೆ 9-10 ತಿಂಗಳಲ್ಲಿ. 12 ತಿಂಗಳು ಅಥವಾ 1 ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದರೂ ಇದ್ರೆ ಬೇರೆ ಅಕ್ಕಪಕ್ಕದ ಮಕ್ಕಳ ಜೊತೆ ಹಿಂಗೆ ಬಾಲ್ ಹಾಕಿದರೆ ಅದನ್ನು ವಾಪಸ್ ಹಾಕುವಂಥದ್ದು, ಬಾಲ್ ಪ್ಲೇ, ಸಿಂಪಲ್ ಆಟ ಏನಿರುತ್ತೆ ಆ ಥರ ಆಡಲಿಕ್ಕೆ ಶುರುವಾಗಿರುತ್ತೆ. ನೆಕ್ಸ್ಟ್ 2ನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದರೆ ತಿಳಿಸುವಂಥದ್ದು, ನನಗೆ ಮತ್ತೇನಾದರೂ ಅವಶ್ಯಕತೆಗಳನ್ನ ತೋರಿಸುವಂಥದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂಥದ್ದು ನಂಗೆ ಬರ್ತಾ ಇದೆ ಅಂತ ಯಾವುದಾದ್ರೂ ಮೂಲಕ, ಬಾಯಿ ಬಿಟ್ಟೇ ಹೇಳಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂಥದ್ದು ಅಂದರೆ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂಥದ್ದು ತಾಯಿಗೆ, ಅದು 1.5 ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ಕೆ ಹೋಗೋದು, ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು ಅಥವಾ ಕಾರ್ ತೊಳಿತಾ ಇದ್ರು, ತಾನು ಹೋಗೋದು ಹೆಲ್ಪ್ ಮಾಡಲಿಕ್ಕೆ, ಇಮಿಟೇಷನ್ ಮಾಡೋದು ಮತ್ತು ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ಕೆ ಶುರು ಆಗೋದು, ಇದೆಲ್ಲ ನಿಮಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗೆ ಕಂಡಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥದ್ದು ಮೊದಲು ಶುರು ಆಗೋದೇ, ಅದು ಗೊತ್ತಾಗೋದು ಅದು ಐ ಕಾಂಟ್ಯಾಕ್ಟ್, ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂಥದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೇ ಇರುವಂಥದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ. ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂಥದ್ದು ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಬೇರೆದೆ ಇರುವಂಥದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ 2-3ನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೇವೆ, ಈಗ 2-3 ಮಕ್ಕಳ ಜೊತೆ ಬಾಲ್ ಕ್ಯಾಚ್ ಆಡುವಂಥದ್ದು. 3 ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ, ಅಂದ್ರೆ ಈಗ ಮಕ್ಕಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊ ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ಲದೆ ಇರುವಂಥದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು, ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು, ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ, ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗಬೇಕು, ಇದ್ರ ಬಗ್ಗೆ ಏನಿದೆ, ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದನೇ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ, ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. 2 ಅಥವಾ 3 ತಿಂಗಳ ಅಥವಾ 3ನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು ಆ ಹ್ಞೂ ಅಂತ ಎಲ್ಲ ಶಬ್ದಗಳು, ಅದನ್ನ ಕೂಯಿಂಗ್ ಅಂತ ಹೇಳ್ತೀವಿ, ಸುಮ್ಮನೆ ಶಬ್ದಗಳು. ಈಗ ನಾವು ಮಾತಾಡಿಸಿದ್ರೆ ಆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ, ಅದು 3ನೇ ತಿಂಗಳಿಂದ ಶುರು ಆಗುವಂಥದ್ದು. ನೆಕ್ಸ್ಟ್ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು 4ನೇ ತಿಂಗಳಲ್ಲಿ ನಾವು ನೋಡುವಂಥದ್ದು. 6ನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದಾನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗುತ್ತೆ, ಮೋನೋಸಿಲಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ತಾ ಹೇಳೋದು, ಪಾಪ ಪಾಪ ಹೇಳೋದು, ಮಾಮಾಮ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲಬಲ್ ಅಂತ ಹೇಳ್ತೀವಿ. 6 ತಿಂಗಳ ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 8-9 ತಿಂಗಳ ನಂತರ ಬೈಸಿಲಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ
1: ಎರಡೆರಡು ಅಕ್ಷರ.
0: ಅದು 8-9 ತಿಂಗಳಿಂದ 12 ತಿಂಗಳ ತನಕನೂ ನಮಗೆ ಟೈಮ್ ಇದೆ 2 ಅಕ್ಷರದ ಪದವನ್ನ ಹೇಳಲಿಕ್ಕೆ, ಆಯ್ತಾ. ನೆಕ್ಸ್ಟ್ 18 ತಿಂಗಳ ತನಕ 2 ಅಕ್ಷರದ 8-10 ಪದಗಳು ಹೇಳಿದ್ರೆ ಸಾಕು ನಮ್ಗೆ, ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರೂ ಈ ತರ 8-10 ಪದ ಬರ್ತಿದ್ಯಾ 1.5 ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ 2 ವರ್ಷಕ್ಕೆ ಬರುವವರೆಗೆ 2-3 ಪದಗಳನ್ನ ಜೋಡಿಸಿ ಹೇಳುವಂಥದ್ದು, ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. 3ನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂಥದ್ದು ಇದೆಲ್ಲ ಕಂಪ್ಲೀಟ್ ಆಗಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ, ತುಂಬಾ ಜನದ ಕಂಪ್ಯಾರಿಷನ್ ಆಗುತ್ತೆ, ನಮ್ಮ ಮಗು 8 ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು 1 ವರ್ಷ ಆದರೂ ಮಾತಾಡ್ತಾ ಇಲ್ಲ. ಈ ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂಥ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮಾತಲ್ಲಿ ತುಂಬಾ ನೋಡ್ತೀವಿ, ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ ಮಾಡ್ಬೋದು, ಮಾತಾಡೋದು ನಾರ್ಮಲ್ ಇರುತ್ತೆ. ಹಂಗಂತ ನೀವು ವೇಟ್ ಮಾಡಿ ಕಾಯ್ತಾನೆ ಇರಿ, 3 ವರ್ಷ ಆದ್ರೂ 1 ಪದನೂ ಮಾತಾಡದೇ ಇದ್ರು ಮನೇಲಿ ಕಾಯ್ತಾ ಇರಿ ಅಂತ ಅಲ್ಲ. 1.5 ವರ್ಷದ ಮಗು ಅಪ್ಪ ಅಮ್ಮ ನೀರು ಹೀಗೆ 8-10 ಪದ ಮಾತಾಡ್ತಿದ್ಯಾ, ನೀವು ಕಾಯಬಹುದು, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಮಗು ಮುಂದೆ ಮಾತು ಬರುತ್ತೆ. 1.5 ವರ್ಷ ಆದ್ರೂ 1 ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮಗೆಲ್ಲ ತೋರಿಸ್ತಾ ಇದೆ, ಬರೀ ಶಬ್ದದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮಗೆ ಒಂದು ಮೇನ್ ಇಂಡಿಕೇಶನ್ ಆಗುತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್?

0: ಈ ರೀತಿ ಮಕ್ಕಳು ಮಾತು ನಿಧಾನ ಬರೋದ್ರಲ್ಲಿ?
1: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸದೇ ಇರುವಂತದ್ದು, ಅದು ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೆ ಏನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲಿ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ, ಈಗ ನಾಲ್ಗೆಲ್ಲಿ ಇರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದ್ರ ನಂತರ ಆಗತ್ತೆ. ಇದನ್ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
0: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವ್ರ
1: ಡಿಲೇ ಆಗುತ್ತೆ, ಕಾಗ್ನೇಟಿವ್ ಡಿಲೇ ಆಗತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ನ ಹಾಕಿಕೊಟ್ಟಾಗ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಾಸುಗಟ್ಲೆ ಫೋನ್ ನ ನೋಡೋ ಮಗು, ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರೂ ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವೇನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ, ಗಮನಿಸಲ್ಲ, ಸೊ ಮಾತಾಡೋದಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು, ಅಳತ್ತೆ, ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳಾಗತ್ತೆ. 2 ವರ್ಷದ ಒಳಗಿನ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್ ಅಂತ
0: ಹೇಳ್ತೀವಿ,
1: ಕೊಡ್ಲೇಬಾರ್ದು. ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ, ಅಂತಂದ್ರೆ ತುಂಗತದಲ್ಲ ಆಗತ್ತೆ. ನಾವ್ ಹೇಳ್ತೀವಿ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 3 ವರ್ಷ ತುಂಬೋದ್ರಲ್ಲಿ 90% ಆಗೋಗತ್ತೆ. ಸೊ ಇಷ್ಟರಲ್ಲಿ ಮಕ್ಳು ಎಲ್ಲದನ್ನ ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
0: ಈಗ ಪೋಷಕರು ಏನ್ ಮಾಡ್ಬೋದು ಡಾಕ್ಟರ್? ಹಾಗಾದ್ರೆ ಈಗ ಮಕ್ಕಳು ಕಲಿಕೆ ಚೆನ್ನಾಗಿ ಆಗ್ಬೇಕು ಅಂತ ನೀವು ಹೇಳಿದ್ರೆ, ಯಾವ್ಯಾವ ವಯಸ್ಸಲ್ಲಿ ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ, ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗ್ಲಿ, ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗಾಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟರ್?
1: ಪೋಷಕರು ಏನ್ ಮಾಡ್ಬೋದು ಅಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ, ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆಯನ್ನ ನೀವು ಗಮನಿಸ್ತಾ ಇರಿ. ಈಗ ಉದಾಹರಣೆಗೆ 3 ತಿಂಗಳು ಕತ್ ನಿಲ್ಬೇಕು, 3 ರಿಂದ 5 ತಿಂಗಳು ಅಂತ ಹೇಳಿರ್ತೀವಿ. ಇದರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನ. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ, ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ, ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗತ್ತೆ. ನೀವು ಮಗುವಿನ ಉಲ್ಟಾ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗತ್ತೆ, ಕತ್ತು ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗತ್ತೆ. ಕೂರ್ಸೋದ್ರಲ್ಲಿ ಈಗ 6 ತಿಂಗಳು ತುಂಬಿತು, ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೆ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ 1-2-3 ಸರ್ತಿ, 1-3-4 ನಿಮಿಷ 5 ನಿಮಿಷ ಇಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10-12 ತಿಂಗಳ ನಂತರ ನಿಲ್ಬೇಕು, ನಡಿಬೇಕು, ತಾನಾಗ್ತಾನೆ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲು ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರ್ಸತ್ತೆ, ಈಗ ಇಂಟ್ರೆಸ್ಟ್ ತೋರ್ಸೋದು ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡು ನಿಲ್ಲಕ್ ಟ್ರೈ ಮಾಡ್ತಾ ಇದೆ, ನೀವು ಹಿಡಿದು ನಿಲ್ಲಿಸುವಂತದ್ದು. ನೀವು ನಡೆಸ್ತಾ ನಡೆಸ್ತಾ ಮಗು ಕೈ ಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ 3-4 ತಿಂಗಳ ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ನಗುತ್ತೆ, ಎಕ್ಸ್ಪ್ರೆಷನ್ ಕೊಡತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ಕೆ ಶುರು ಆಗತ್ತೆ. ಯಾವುದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡ್ಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂಥದ್ದು ಆಗ್ಬಾರ್ದು. ಅಥವಾ ಈಗ ಮನೇಲಿ ದೇವ್ರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರತ್ತೆ, ಅದರಿಂದನೂ ಮಕ್ಕಳ ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗತ್ತೆ, ಅದನ್ನ ಮಾಡ್ಬೋದು. ಈಗ 1-1.5 ವರ್ಷದ ಮಗು, ನಾವು ಹೇಳಿದ್ವಿ ಇಮಿಟೇಷನ್ ಬರಬೇಕು ಸೋಷಿಯಲ್ ಅಲ್ಲಿ, ಗ್ರೂಪ್ ಪ್ಲೇ ಬರಬೇಕು ಅಂತ ಅನ್ಬಿಟ್ಟು, ಮಗು ಬೆರೀತಾ ಇಲ್ಲ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿಲ್ಲ, ನೀವು ಸ್ಟಾರ್ಟ್ ಮಾಡಿ ಮಗುನ, ಸಣ್ಣ ಬಾಲ್ ತಗೊಂಡು ಬಾ ಆಟಾಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಕಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂಥದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ತಿಕೊಡು ಅಥವಾ ಬಟ್ಟೆನ ಎತ್ತಿಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವು ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲಿನೇ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
0: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ. ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರಿ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ, ಈ ಕುರಿತಂತೂ ವಿಸ್ತೃತ ಮಾಹಿತಿ ತಿಳಿಸಿದ್ರ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು, ನಮಸ್ಕಾರ.
1: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.
2: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್

0: ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
3: ವನಿತಾ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ಗೃಹಿಣಿಯಾಗಿ ಇದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
4: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ದೇನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು? ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನು ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
3: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
4: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವ್ ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ ಅಪ್ಪೆ ಮಿಡಿ, ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿಲಿ.
3: ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುದಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನ ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
4: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನ ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
3: ಈಗ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
4: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದ್ರ ಸ್ಮೆಲ್, ಪರಿಮಳ ಮತ್ತು ಸಣ್ಣ ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳು ಇರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನು ಗುರುತಿಸಿಕೊಳ್ಬೇಕಾಗ್ತದೆ.
3: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
4: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
3: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
4: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
3: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
4: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರ ಏನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ, ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
3: ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
4: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಅದು ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ, ಅವಾಗ ಏನಾಗ್ತದೆ ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ, ನಿನ್ ಮಿಡಿ ಸರಿ ಇಲ್ಲ ಅಂತಾನು.

0: ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವರೈಟಿ ವಾರ್ನ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನೆ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೆ ಇಲ್ಲ. ಅಲ್ಲಿ
1: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರ್ಬೇಕು ಅಂತ, ಮೊದ್ಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವ್ದು ಒಳ್ಳೇದು ಯಾವ್ದು ಸೂಕ್ತ?
0: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾಗಿದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
1: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನನ್ನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮಾರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡುವೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಡುವೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ ಯಲಾಪುರ ಸುತ್ತಮುತ್ತ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಈಗ ಏನಾಗಿದೆ ಅಂತಂದ್ರೆ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನು ತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನೂ ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ, ಅದೇನೋ ಗೊತ್ತಿಲ್ಲ. ಅಂದ್ರೆ ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು 1 ಕೆಜಿ 1/2 ಕೆಜಿ ಅಂತ ಮಾಡ್ತಿರೋ ಅಥವಾ ದೊಡ್ಡ ಪ್ರಮಾಣದ?
0: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು ಕೆಜಿ 2 ಕೆಜಿ ಅಥವಾ ದೇವಸ್ಥಾನಗಳಿಗೂ ಔಷಧಿಗಳಿಗೂ ತಗೊಂಡಂತವರು ಕೂಡ ಇದ್ದಾರೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಏನು ಅಂತ?
0: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಂಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದು ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಇದು ಬರುತ್ತೆ ಅಂತ ಗೊತ್ತಿಲ್ಲ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸೋದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡ್ಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದ್ ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು

0: ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
1: ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಾಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಮಾರೆ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ 2ನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು, ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟ್ರಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆ

0: ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಅಂತರದ ಗೆಲುವು ಸಾಧಿಸಿತು. ಈ ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ. ತುರ್ತು ಪರಿಸ್ಥಿತಿ ಘೋಷಣೆ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಸ.

0: ತಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಂಗಳೂರು.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಜೆ ಉತ್ತಮ್ ಕುಮಾರ್ ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಆಲಿಸೋಣ. ಮೊದಲ ಕೀರ್ತನೆ ಕಂಡೆನ ಗೋವಿಂದನ.

0: चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: जन जन का रखे ध्यान, टीबी मुक्त भारत अभियान।
2: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಕೇಳುಗರಿಗೆಲ್ಲ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕಡೆ ನಿಂತುಕೊಂಡು ಕಣ್ಣು ಹಾಯಿಸಿದರೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ತೋಟ, ಬೆಟ್ಟಗುಡ್ಡ, ಮರಗಿಡಗಳು, ಅದೆಲ್ಲದರ ಮಧ್ಯೆ ಚಂದದ ಒಂದು ಹಂಚಿನ ಮನೆ, ಮನೆ ಮುಂದೆ ಸುವಾಸನೆ ಭರಿತ ಹಸುವಿನ ಸಗಣಿಯಿಂದ ಸಾರಿದ ಅಂಗಳ, ಒಂದಿಷ್ಟು ದನಕರುಗಳು, ನಾಯಿ, ಕೋಳಿ, ಆಡು, ಕುರಿ, ಮೊಲ. ನಾನು ಪಟ್ಟಿ ಮಾಡ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗಿರಬೇಕು ಅಲ್ವಾ? ಹೌದು, ನಿಮ್ಮ ಊಹೆ ಸರಿಯಾಗಿಯೇ ಇದೆ. ನಾನು ಮಾತಾಡ್ತಾ ಇರೋದು ಹಳ್ಳಿಯ ವಾತಾವರಣದ ಬಗ್ಗೆ. ಕಾರ್ಯಕ್ರಮದ ಮೊದಲಿಗೆ ಅಂಬಿಕಾ ತನಯದತ್ತರ ರಚನೆಯನ್ನು ಬೆಳ್ಳಿಮೋಡ ಚಿತ್ರದಲ್ಲಿ ಅಳವಡಿಸಲಾಗಿದ್ದು, ಈ ಗೀತೆಗೆ ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್, ಹಾಡಿದವರು ಎಸ್ ಜಾನಕಿ.

ರೈತರಿಗೆ ಭೂಮಿ ತಾಯಿಯೇ ಸರ್ವಸ್ವ, ಆಕೆ ತನ್ನ ಹೆತ್ತ ತಾಯಿಗೆ ಸಮ. ಭೂಮಿ ತಾಯಿಯು ಕರುಣಿಸುವ ಅಪಾರ ಕೊಡುಗೆಗಳನ್ನು, ಕೃಪೆಯನ್ನು ನೆನೆಸುತ್ತಾ ಆಕೆಯನ್ನು ಪೂಜಿಸುವ ಪದ್ಧತಿ ಇನ್ನೂ ಕೂಡ ನಡೆದುಕೊಂಡು ಬಂದಿದೆ. ಯಾಕೆಂದರೆ ಭೂಮಿ ತಾಯಿ ಆಶ್ರಯವನ್ನ, ಸುಗ್ಗಿಯನ್ನ, ಮಳೆ ಬೆಳೆ ಶಾಂತಿ ಆರೋಗ್ಯ ನೆಮ್ಮದಿ ಕೊಟ್ಟು ಸಲಹುವವಳು ಎಂಬುದು ರೈತರ ನಂಬಿಕೆ. ಇದೀಗ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಪುಟ್ನಂಜ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಸುಗ್ಗಿಯ ಸಂಭ್ರಮದಲ್ಲಿ ರೈತರು ತಾವು ಇಡೀ ವರ್ಷಪಟ್ಟ ಕಷ್ಟ ಕಾರ್ಪಣ್ಯಗಳನ್ನು ಬದಿಗಿಟ್ಟು ತನ್ನ ಮುಂದಿರುವ ಬೆಳೆಯನ್ನು ಫಸಲನ್ನು ಕಣ್ತುಂಬ ನೋಡಿ ಆನಂದಿಸಿ ನಲಿಯುವರು. ನಾಡಿನ ಕೀರ್ತಿಗೆ ರೈತರ ಶ್ರಮವೇ ನಿಜವಾದ ಕಾರಣ ಅಂತ ಹೇಳಬಹುದು. ಬಿತ್ತನೆ ಮಾಡುವಾಗ, ಗೊಬ್ಬರ ಹಾಕುವಾಗ, ಬೆಳೆ ಕಟಾವು ಮಾಡುವಾಗ, ಹೀಗೆ ಹಂತ ಹಂತದಲ್ಲಿ ಒಂದೊಂದು ರೀತಿಯ ಹಳ್ಳಿ ಹಾಡುಗಳನ್ನು ಹಾಡುವ ಪದ್ಧತಿ ಇತ್ತು. ಕೇಳುಗರೆ, ಇದೀಗ ವಿ ಮನೋಹರ್ ರಚಿಸಿರುವ ಹಾಗೂ ಸಂಗೀತ ನೀಡಿರುವ ಶಂಕರ್ ಮಹದೇವನ್ ಹಾಡಿರುವ ಚಿಗುರಿದ ಕನಸು ಚಿತ್ರದ ಗೀತೆ.

ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಮನೆ ಮಂದಿಯವರೊಂದಿಗೆ ಬಂಧು ಬಾಂಧವರೊಂದಿಗೆ ತಾವು ಬೆಳೆದ ಬೆಳೆಗಳನ್ನ ಭೂಮಿ ತಾಯಿಗೆ ಅರ್ಪಿಸಿ ಸಂಭ್ರಮ ಪಡೆಯುವವರು. ಭೂಮಿ ತಾಯಿಯನ್ನು ದೇವರಿಗೆ ಸಮ ಎಂಬ ಭಾವನೆಯಿಂದ ಆಕೆಯನ್ನು ಪೂಜ್ಯ ಭಾವದಿಂದ ನೋಡುವವರು, ನಿಸ್ವಾರ್ಥಿಯಾಗಿರುವ ಭೂಮಿ ತಾಯಿಯನ್ನು ಹೊಗಳಿ ತಮ್ಮ ಕಷ್ಟಗಳನ್ನೆಲ್ಲ ಮರೆಯುವವರು ನಾಡಿನ ಕೃಷಿಕರು. ಇದೀಗ ಹಳ್ಳಿ ಹಾಡು ದೊರೆ ಚಿತ್ರದ್ದು. ಹಂಸಲೇಖ ಅವರು ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ. ಈ ಗೀತೆಯನ್ನ ಹಾಡಿದವರು ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪ್ರಕೃತಿಯ ಸ್ವಚ್ಛಂದ ಹಚ್ಚ ಹಸಿರ ಪರಿಸರದಲ್ಲಿ ಬೆಳೆದು ದೊಡ್ಡವಳಾದ ಹೆಣ್ಣುಮಗಳು ಈಗ ತವರು ಮನೆಯನ್ನು ನೆನೆಸಿಕೊಂಡು ಹಾಡುವ ಪದ್ಯ. ಯಾವ ರೀತಿಯಲ್ಲಿ ಈ ದಟ್ಟ ಹಸಿರು ಮನಕ್ಕೆ ಮುದವನ್ನು ಕೊಡುತ್ತದೆ ಎಂಬುದನ್ನು ಹಾಡಿ ಹೊಗಳಿದ್ದಾಳೆ. ಬೀಸುವ ಸುಗಂಧಭರಿತ ತಂಗಾಳಿ, ಕೋಪದಿಂದ ಮೌನಿಯಾದ ಗೆಳತಿ ಗಿಣಿ, ಗುಟ್ಟುಗುಟ್ಟಾಗಿ ಮುನ್ನಡೆಯುತ್ತಿರುವ ಅಳಿಲು, ಮುನಿಸು ಯಾಕೆ ಅಂತ ಪ್ರಶ್ನಿಸುವ ಗಿರಿ ಶಿಖರಗಳಿಗೆ ಒಂದಲ್ಲ ಒಂದು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಈ ಸುರಲೋಕದಲ್ಲಿ ಎಲ್ಲರೊಂದಿಗೆ ತಾನಾದ ಸುಮಧುರ ಗೀತೆ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ನಾಗಮಂಡಲ ಚಿತ್ರದಿಂದ. ಈ ಗೀತೆಗೆ ರಚಿಸಿದವರು ಗೋಪಾಲ್ ಯಾಜ್ಞಿಕ್, ಸಂಗೀತ ನೀಡಿದವರು ಸಿ ಅಶ್ವಥ್.

ಕಾಲಚಕ್ರ ಉರುಳಿ ಪುನಃ ಹಳ್ಳಿಯ ಸೊಗಡು ಮರುಕಳಿಸುತ್ತಿದೆ ಅನ್ನೋದೇ ಸಂತಸದ ವಿಷಯ ಅಂತ ಹೇಳ್ತಾ ಕಾರ್ಯಕ್ರಮದ ಕಾಲಚಕ್ರ ಕೂಡ ತೆರಗ್ತಾ ಇದೆ. ಹಾಗಿದ್ರೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಚಿತ್ರಗೀತೆಗಳೊಂದಿಗೆ ಮತ್ತೆ ಭೇಟಿಯಾಗುವ. ನಮಸ್ಕಾರ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ದಿಲ್ ಅಪ್ನಾ ಆರ್ ಪ್ರೀತ್ ಪರಾಯ್ ಚಿತ್ರದ ಗೀತೆ, ಸಾಹಿತ್ಯ ಶೈಲೇಂದ್ರ, ಸಂಗೀತ ನಿರ್ದೇಶನ ಶಂಕರ್ ಜೈಕಿಶನ್.

ಕೇಳುಗರೆ, ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ಟ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್

0: ಪ್ರಾಜೆಕ್ಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 211,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ಧಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ ಹೌಸ್ನಲ್ಲಿ

0: ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಖುಷಿ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಗುರುಕಿರಣ್.

ಎಸ್ ನಾರಾಯಣ್ ರಚನೆಯ ಮಿಕ್ಕಿ ಜೆ ಮೇಯರ್ ಸಂಗೀತ ನೀಡಿರುವ ಗೀತೆ ಚೆಲುವಿನ ಚಿಲಿಪಿಲಿ ಚಿತ್ರದ್ದು. ಹಾಡಿದವರು ಸೋನು ನಿಗಮ್.

ಸಂಗಡಿಗರೊಂದಿಗೆ ಕುನಾಲ್ ಗಾಂಜಾವಾಲಾ ಹಾಗೂ ಶ್ರೇಯ ಘೋಷಾಲ್ ಹಾಡಿರುವ ಗೀತೆ ಚೆಲುವಿನ ಚಿತ್ತಾರ ಚಿತ್ರದ್ದು. ರಚನೆ ಎಸ್ ನಾರಾಯಣ್, ಸಂಗೀತ ನಿರ್ದೇಶನ ಮನೋಮೂರ್ತಿ.

0: ಏಯ್ ಈ ಹ್ಯಾಪಿ ಸೀನ್ ಅಲ್ಲಿ ಪ್ಯಾಥೋ ಮುಡಿಯಾಕೋ ರಿದಮ್ ಪ್ಲೀಸ್.
1: ಅಡಚಣೆಗಾಗಿ ಕ್ಷಮಿಸಿ.
2: ಇದ್ದೇ ಆಗ್ಬೇಕು ಪುನಃ.

ಸಂಗಡಿಗರೊಂದಿಗೆ ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಹಾಡಿರುವ ಕಾಂತಾರ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಗೀತೆಗೆ ಸಾಹಿತ್ಯ ಪ್ರಮೋದ್ ಮರವಂತೆ, ಸಂಗೀತ ನಿರ್ದೇಶನ ಬಿ ಅಜನೀಶ್ ಲೋಕನಾಥ್. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ನಾರಾಯಣ್ ರಚನೆಯ ಮನೋಮೂರ್ತಿ ಸಂಗೀತ ನೀಡಿರುವ ಗೀತೆ ಚೆಲುವಿನ ಚಿತ್ತಾರ ಚಿತ್ರದ್ದು. ಹಾಡಿದವರು ಸುನಿಧಿ ಚೌಹಾನ್ ಹಾಗೂ ಸೋನು ನಿಗಮ್.

ಪ್ರಕಟಣೆ. 2026-27 ಸಾಲಿನ ಡಿಪ್ಲೊಮೋ ಪ್ರವೇಶ ಮಾಹಿತಿಯ ಕುರಿತು ಪ್ರಕಟಣೆ. 2026-27 ಸಾಲಿಗೆ ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಟೆಕ್ನಿಕ್ಗಳಲ್ಲಿ 3 ವರ್ಷ ಅವಧಿಯ ಡಿಪ್ಲೊಮೋ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಪ್ರವೇಶ ಪಡೆಯಲು ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಜೂನ್ 30, 2026 ಆಗಿರುತ್ತದೆ. 2026-27 ಸಾಲಿನಲ್ಲಿ 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ ಪಿಯುಸಿ ವಿಜ್ಞಾನ ಅಥವಾ ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣ ಹೊಂದಿರುವ ವಿದ್ಯಾರ್ಥಿಗಳಿಗೆ ಜುಲೈ 10, 2026 ಒಳಗೆ 2ನೇ ವರ್ಷ ಅಥವಾ 3ನೇ ಸೆಮಿಸ್ಟರ್ ಡಿಪ್ಲೊಮೋಗಳ ಲ್ಯಾಟ್ರಲ್ ಎಂಟ್ರಿ ಪ್ರವೇಶ ಪಡೆಯಲು ಆಫ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ

0: ಭಾಗವಾಗಿ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಪು ಇವರ ದೂರವಾಣಿ ಸಂಖ್ಯೆ 9740842743 ಇದಕ್ಕೆ ಸಂಪರ್ಕಿಸಬಹುದಾಗಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಕರ್ತಲ ಚೆನ್ನವೆಟ್ಟಿನ ರಘುಪರವ ಮತ್ತು ಅವರ ಪತ್ನಿ ವಸಂತಿ ಅವರಿಂದ ಬೈದರ್ಕಳ ಪಾಡ್ದನದ ಮೊದಲ ಭಾಗವನ್ನು ಆಲಿಸುವಿರಿ. 5:30ಕ್ಕೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ತುಳು ಸುದ್ದಿ ಸಾರಾಂಶ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ದಿಂದ ಓಲ್ಡ್ ಟ್ರಾಫರ್ಡ್ ಕ್ರಿಕೆಟ್ ಮೈದಾನ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ನ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಪಂದ್ಯದ ಮುಕ್ತಾಯದವರೆಗೆ ಕೇಳುವಿರಿ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಇದೊಂದು ಪ್ರಕಟಣೆ. ಕಾಣೆಯಾದ ಮಹಿಳೆಯ ವಯಸ್ಸು 51 ವರ್ಷ, 4 ಅಡಿ ಎತ್ತರ 5 ಇಂಚು, ಅಲ್ಲಲ್ಲಿ ಗಿಡ್ಡವಾಗಿರುವ ತಲೆಕೂದಲನ್ನು ಕಾಣಬಹುದು, ಕಪ್ಪು ಮೈಬಣ್ಣ, ಕೋಲುಮುಖ, ಮಾತನಾಡಲು ಬರುವುದಿಲ್ಲ. ಇಂತಹವರ ಚೆಹರೆಯ ಕುರಿತಾಗಿ ಮಾಹಿತಿ ದೊರೆತಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣೆ 0824-2220-520 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿ ಕೇಳಿಕೊಳ್ಳಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 3:05 ಹಾಗೂ 2 ಸೆಕೆಂಡುಗಳು. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5 ಗಂಟೆಗೆ ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆಲ್ಲ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಾನು ನಿಮ್ಮೊಂದಿಗೆ ವಿದ್ಯಾ ಮಹೇಶ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕಾರ್ಯಕ್ರಮ ಜನಪದ ಸಂಗೀತ.
1: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
2: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಭರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾಡ್ದನದ ಮೊದಲ ಭಾಗ.

0: ಹೊತ್ತು ಬಾಲೆನಿ ಪಾಲೆಡಿ ಜಪುಡದೇರೆ
1: ಆ ಬಣ್ಣ ಕುಡದೇರೆ ಆ ಸುದ್ದ ಮಲ್ದೇರೆ ಆ

0: ಪತ್ತಿರೇಯಾ ಆ ಜೇವು ಕೇದ ಗೆಂದಿದೇ ಆ ಒಕ್ಕನಲು ಕಟ್ಟಿರೇಯೇ
1: ಉದರಿ ದೀಯರಿಯೇ ತೊಟ್ಟಿಲಿಡು ಪಾಡಿಯೇರಿ ಭಟ್ರ ಇಲ್ಲ

0: ಮನ್ನವ್ವ ಆ ಪೊನ್ನು ಪೋತಲು ಏ ಆ ಪುಣ್ಯವಾನಾಗವೋ
1: ರಾಮ ಕಾಲಾನೇ

ಬಡ ಬ್ರಹ್ಮನೇ ರೇಯ

0: ಇದುವರೆಗೆ ಕಡ್ತಲ ಚೆನ್ನೆಬೆಟ್ಟಿನ ಶ್ರೀ ರಘುಪರವ ಮತ್ತು ಅವರ ಪತ್ನಿ ಶ್ರೀಮತಿ ವಸಂತಿ ಅವರಿಂದ ಬೈದರ್ಕಳ ಪಾರ್ದನದ ಮೊದಲ ಭಾಗವನ್ನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನಾಗೇಂದ್ರ.

ತಲೆ ಬಾಗಿಸುವ ಧರ್ಮದ ಕನ್ನ ಉಸಿರೆಂದೆನ್ನುವ ದ್ರೋಹಿಗಳ ದಯಾ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 to 12:30. ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಇದೀಗ ಒಲವು ಗೆಲುವು ಚಿತ್ರಕ್ಕಾಗಿ, ಬೆಸುಗೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಗಾಯಕ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ, ಗೀತರಚನೆ ಜೆ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರದೇ ಧ್ವನಿಯಲ್ಲಿ ಇನ್ನೊಂದು ಗೀತೆ ರಾಜ ನನ್ನ ರಾಜ ಚಿತ್ರದ್ದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಕೆ ವೆಂಕಟೇಶ್.

0: ಸಿಂಗಾಪುರಿನಲ್ಲಿ ರಾಜಾ ಕೊಳ್ಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಜೆ ಯೇಸುದಾಸ್ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ನಾಗೇಂದ್ರ.
1: Life is a song, then sing it as a

0: ಸವಿಯಾದ ಮಾತಾಡಬಲ್ಲೆ, ಕವಿಯಾಗಿನ ಹಾಡಬಲ್ಲೆ.
1: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ತುಳುಸುದ್ದಿ ಸಾರಾಂಶ.
2: ಆಕಾಶವಾಣಿ ತುಳುಸುದ್ದಿ ಸಾರಾಂಶ. ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತು ಓದುನಾರು ಸೌಮ್ಯ ಉರ್ವಸ್ಟೋರ್. ಜೋಕುಲು ತೌಜಂದ ಉಪ್ಪುನ ಕೇಸಲೇನ ಗಂಭೀರವಾದ ಪರಿಗಣಿತದ ಬೇಗುಡೆ ಕ್ರಮ ಕೈಕೊಂಡಂಚ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಲಾಯ್ನ ದರ್ಶನ್ ಹೆಚ್ ವಿ ಅಧಿಕಾರಿಲೆಗೂ ಸೂಚನೆ ಕೊಡ್ತೀರು. ಜೋಕುಲ್ನ ಕಲ್ಯಾಣ ಬೊಕ ರಕ್ಷಣಾ ಸಮಿತಿ ಸಭೆತ ಗುರ್ಕಾರ್ಮೆ ವಹಿಸೊಂದು ಪಾತೀರ್ನ ಆರು ದಕ್ಷಿಣ ಕನ್ನಡ ಜಿಲ್ಲೆಡು ಕರಿನ ಒಂಜಿ ವರ್ಷಡು ಎನ್ಪತ್ತಾಜಿ ಜೋಕುಲು ತೋಜಂದೆ ಇತ್ತಿನ ಬಗೆಟು ಬೇತೆ ಬೇತೆ ಪೊಲೀಸ್ ಸ್ಟೇಷನ್ಡು ಕೇಸ್ ದಾಖಲಾತಂಡು ನೆಟ್ಟು ಎಲ್ಪ ತೊರಂಬ ಜೋಕುಲು ತಿಕ್ಕದಿರು. ಬರ್ಪಿನ ದಿನೊಕ್ಲೆಡು ಜೋಕುಲು ತೋಜಂದೆ ಉಪ್ಪುನ ಕೇಸಲೆನ ಬಗೆಟು ಒತ್ತು ಕೊಡ್ದು ಕೂಡ್ಲೆ ಜೋಕ್ಲೇನು ನಾಡು ಪತ್ತರೆ ಕ್ರಮ ಕೈಕೊನೊಡು ಪಂದು ನಿರ್ದೇಶನ ಕೊಡ್ತಿರು. ದಕ್ಷಿಣ ಕನ್ನಡ ಜಿಲ್ಲೆಡು ಮರಿಯಲ ಸುರು ಅವಂದಿತ್ತಿಲಕನೆ ಕೃಷಿ ಕಜ್ಜಲು ಬಿರ್ಸುಡೆ ನಡೆತೊಂದುಂಡು. ಜಿಲ್ಲೆಡು ಮರಿಯಲಡು ಬಾರದ ಬುಲೆತ ಇಸ್ತೀರ್ಣ ರಡ್ಡು ಸಾರತ್ತ ಇರುವತ್ತೈನೆರ್ದು ರಡ್ಡು ಸಾರತ್ತ ಇರುವತ್ತಾಜೇಕು ಮುನ್ನೂತ್ತ ಅಜಿಪತಾಜಿ ಹೆಕ್ಟೇರು ಹೆಚ್ಚ ಆತಂಡು. ಈ ಸರ್ತಿ ಒಟ್ಟು ಪತ್ತು ಸಾರ ಹೆಕ್ಟೇರ್ ಪ್ರದೇಶೋಡು ಬಾರು ಬುಲಿಪಿನ ಗುರಿ ಒಂದುದುಂಡು ಪಂದು ಕೃಷಿ ಇಲಾಖೆದ ಅಧಿಕಾರಿಲು ಮಾಹಿತಿ ಕೊಡ್ತೀರು. ಪ್ರಧಾನಿ ನರೇಂದ್ರ ಮೋದಿಯರ್ನ ಆಸೆದಂಚ ಕರಾವಳಿದ ಆರ್ಥಿಕತೆ ಬೊಕ ಕೈಗಾರಿಕಾ ಕ್ಷೇತ್ರನು ಜಾಗತಿಕ ಮಟ್ಟಗು ಕೊನವರೆ ಕುಡ್ಲ ಕೈತಲ್ದ ಗಂಜಿ ಮಠಟು ಕಟ್ಟೊಂದಿಪ್ಪುನ ಪ್ಲಾಸ್ಟಿಕ್ ಪಾರ್ಕ್ ಮುಖ್ಯ ಪಾತ್ರ ವಹಿಸರು ಉಂಡು ಪಂದು ದಕ್ಷಿಣ ಕನ್ನಡ ಸಂಸದರಾಯ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ತೆರಿಪಾದಿರು. ಪ್ಲಾಸ್ಟಿಕ್ ಪಾರ್ಕ್ದ ಯೋಜನಾ ಪ್ರದೇಶಗೂ ಭೇಟಿ ಕೊಡ್ದು ಕೆಲಸನ ಪರಿಶೀಲನೆ ಮಲ್ತಿಬೊಕ್ಕ ಪಾತೀರ್ನ ಆರು ನೂತನಾಲು ಎಕರೆ ಇಸ್ತೀರ್ಣಡು ತರೆದಿರ್ಪುನ ಈ ಪ್ಲಾಸ್ಟಿಕ್ ಪಾರ್ಕ್ ಭಾರಿ ಮಲ್ಲ ಆಸೆದ ಯೋಜನೆ ಆದುಂಡು. ಈ ಯೋಜನೆ ಮುಗಿತಲ ಆಂಡ ಸ್ಥಳೀಯ ಜವನರಿಗೂ ಮಲ್ಲ ಮಟ್ಟಡು ಬೇಲೆದ ಅವಕಾಶ ತಿಕ್ಕೆರೆ ಉಂಡು ಪಂದು ತೆರಿಪಾದಿರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಲೆಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪಡೆಯಿನ ಧಾರ್ಮಿಕ ಕ್ಷೇತ್ರಲೆಡು ಒಂಜಾಯಿನ ಮಹತೋಭಾರ ಕಾರಿಂಜೇಶ್ವರ ದೇವಸ್ಥಾನದ ಆವರಣಡು ಯೋಧರ್ನ ಒಟ್ಟಿಗೆ ಯೋಗ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತುಂಡು. ದಕ್ಷಿಣ ಕನ್ನಡ ಜಿಲ್ಲೆದ ಮೂಡಬಿದ್ರೆದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಲೆಕ್ಕೊಡು ಪದ್ನಾಜನೇ ಭಾಗದ ಉದ್ಯೋಗ ಮೇಳ ಆಗಸ್ಟು ಏಳು ಬೊಕ್ಕ ಎನ್ಮಾರ್ದ್ ಮೂಡಬಿದ್ರೆದ ವಿದ್ಯಾಗಿರಿ ಆವರಣಡು ನಡಪೆರೆ ಉಂಡು ಪಂದು ಸಂಸ್ಥೆದ ಗುರುಕಾರೆ ಡಾಕ್ಟರ್ ಎಂ ಮೋಹನ್ ಆಳ್ವೇರು ತೆರಿಪಾದಿರು. ಗ್ರಾಮೀಣ ಪ್ರತಿಭೆಲೆಗೂ ಗುಣಮಟ್ಟದ ಬೇಲೆದ ಅವಕಾಶ ಒದಗಾವನ ಉದ್ದೇಶದಾದು ಸುರುವಾಯಿನ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಕರ್ನಾಟಕ ಸೇರ್ನಂಚ ನಾಲ್ ರಾಜ್ಯಲೆನ ಅಭ್ಯರ್ಥಿಲೆಗು ಸ್ಥಳೀಯ ರಾಷ್ಟ್ರೀಯ ಬೊಕ ಅಂತಾರಾಷ್ಟ್ರೀಯ ಮಟ್ಟದ ಬೇಲೆದ ಅವಕಾಶಲೇನು ಒದಗಾವ್ನ ಮತ್ತರ್ಮೆ ಆತಂಡು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜನ್ಮನ್ ಯೋಜನೆದಡಿಟು ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ತಾಲೂಕುದ ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿದ ಪರಕಾಲು ಕೊರಗ ಕಾಲೋನಿಡು ರಡ್ಡು ಬೊಟ್ಟ ಎಲ್ಪತ್ತೈನು ಕೋಟಿ ರೂಪಾಯಿ ಅನುದಾನದ ಅಡಿಟು ಬುಳೆಚಿಲುಗು ಕನದಿನ ಮಾರ್ಗನು ದಕ್ಷಿಣ ಕನ್ನಡ ಸಂಸದರಾಯ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಉದಿಪನ ಮಲ್ತಿರು. ಐದು ಬೊಕ್ಕ ಪಾತೀರ್ನ ಆರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಮುತಾಲಿಕೆದ ಕೇಂದ್ರ ಸರ್ಕಾರ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಮಂತ್ರದೊಟ್ಟಿಗೆ ದುಂಬು ಪೋವೊಂದಿತ್ತು ದೇಶಡು ತಾತ್ಸಾರೋಗು ಬೂರ್ದಿನ ಬಡಪತ್ತು ವರ್ಗದ ಶೋಷಣೆದ ಬೊಕ್ಕ ಬುಡಕಟ್ಟು ಕುಟುಂಬಲೆಗು ಮೂಲ ಸವಲತ್ತು ಒದಗಾವನ ಮಾಮಲ್ಲ ಆಸೆದೊಟ್ಟಿಗೆ ರಡ್ಡು ಸಾರತ್ತ ಇರುವತ್ಮೂಜೇಟು ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯನ್ನು ಸುರುಮಲ್ತದಂಡು ಪಂದು ಪಂಡಿರು. ಅಮಲು ಸೊತ್ತುಲೆನ ಕೊಂಡಿನ ತಡಪೆರ ಆಪರೇಷನ್ ತೂಫಾನ್

0: ದ ಅಡಿಟು ಸಹಕಾರ ಕೊರ್ಪಿನಂಚ ಕರ್ನಾಟಕ ತಮಿಳ್ನಾಡು ಬೊಕ ಪುದುಚೇರಿ ರಾಜ್ಯೊಲೆಗು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಓಲೆ ಬರೆತಿರು. ಆಪರೇಷನ್ ತೂಫಾನ್ ಕೇರಳ ಗಡಿ ಪ್ರದೇಶಡು ಕೆಲಸ ಮಲ್ಪರೆ ಸಂಘಟಿತ ವಾಯಿನ ಯೋಜನೆ ಅಗತ್ಯ ಉಂಡು ಪಂದು ಓಲೆಡು ತೆರಿಪಾದೆರು. ಪಾಕಿಸ್ತಾನದೊಟ್ಟಿಗೆ ಸಂಪರ್ಕ ಒಂದು ದಿನ ಗುಮಾನಿ ಇತ್ತಿನ ಭಯೋತ್ಪಾದಕನು ದಾವಣಗೆರೆ ಜಿಲ್ಲೆದ ಪೊಲೀಸ್ ತಕುಲು ಬೊಕ ಗುಪ್ತಚರ ಇಲಾಖೆದ ಅಧಿಕಾರಿಲು ಅರೆಸ್ಟ್ ಮಲ್ತದೆರು. ಆರೋಪಿನು ಉತ್ತರ ಪ್ರದೇಶ ಮೂಲದ ಸುಹೇಲ್ ಪಂದು ಗುರ್ತ ಮಲ್ತದಂಡು ಇಂಬೆ ಇಂಚಿಪ ಪೇಂಟ್ದ ಕೆಲಸಗಾದು ದಾವಣಗೆರೆ ಜಿಲ್ಲೆದ ಹರಿಹರಗು ಬತ್ತದಿತ್ತಿನ ಪ್ರಾಥಮಿಕ ತನಿಖೆಡು ಇಂಬೆ ವಾಟ್ಸಪ್ ಅಕೌಂಟುಡು ಗುಮಾನಿ ಇತ್ತಿನ ಭಯೋತ್ಪಾದಕರ್ನ ಚಟುವಟಿಕೆಲೆಗೂ ಸಂಬಂಧಪಟ್ಟಿನ ಮಾಹಿತಿ ಪಟ್ಟೊಂದಿನ ತೆರೆದು ಬೈದಂಡು. ಕಾಂಗ್ರೆಸ್ಗಾದು ಕೆಲಸ ಮಲ್ಪಂದಿ ನಕ್ಲೆಗು ಪಕ್ಷದ ಬಗ್ಗೆ ಪಾತೆರುನ ನೈತಿಕತೆ ಇಜ್ಜಿ ಪಂದು ಆರೋಗ್ಯ ಬೊಕ ಕುಟುಂಬ ಕಲ್ಯಾಣ ಖಾತೆ ಮಂತ್ರಿ ಯುಟಿ ಖಾದರ್ ಸ್ಪಷ್ಟ ಮಲ್ತದೆರು. ಕುಡ್ಲಡು ಸುದ್ದಿದಕಳ ಪಾತೆರ್ನ ಆರು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೂ ಮಂತ್ರಿ ಸ್ಥಾನ ಮಾತ್ರ ಅತ್ತು ಮಾತೆನ್ಲಾ ಕೊರ್ತುಂಡು ಪಂದು ಪಂತೆರು. ರಾಜ್ಯದ ತಿರ್ಗಾಟೋದ್ಯಮ ಕ್ಷೇತ್ರನು ನನಲಾತು ಬುಳೆಚಿಲುಗು ಕನಪಿನ ಬೊಕ ತಿರ್ಗಾಟದಕ್ಲೆಗು ಲೋಕದರ್ಜೆದ ಸವಲತ್ತುಲೇನು ಒದಗಾವನ ನಿಟ್ಟಿಡು ಹೊಸತಾದು ನಮ್ಮ ಗೈಡ್ ಆನ್ಲೈನ್ ವೇದಿಕೆನು ತಯಾರ್ ಮಲ್ಪರೆ ತಿರ್ಗಾಟೋದ್ಯಮ ಇಲಾಖೆ ಚಿಂತನೆ ನಡಪಾದಂಡು. ಇಡೆಗು ಈ ವಾರದ ತುಳುಸುದ್ದಿ ಸಾರಾಂಶ ಮುಗಿಂಡು. ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗು ತುಳುಸುದ್ದಿ ಸಾರಾಂಶ.
1: ತುಳುಸುದ್ದಿ ಸಾರಾಂಶ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳುವಿರಿ.

ನಾಳೆ ಶುಕ್ರವಾರ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ, ಕೆಪಿಎ ಖಾದರ್ ಕುತ್ತೆತ್ತೂರು ಅವರಿಂದ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:05 ವಂದೇ ಮಾತರಂ 106.

ಐವತ್ತರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ವಾಯುಸೇನೆಯ ನಿವೃತ್ತ ವಾರೆಂಟ್ ಅಧಿಕಾರಿ ಶ್ರೀಧರ್ ಭಟ್, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30 ಭಾವಗಾನ, ತಿಂಗಳ ಹಾಡು ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಎಂ ಪಂಚಮಿ. 9:40 ಗಾಂಧಿ ಸ್ಮೃತಿ, 9:50 ಭಾವಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ತುಳು ಕಾರ್ಯಕ್ರಮ ಜವೆನೆರೆ ಕಲಾ ತುಳು ಯುವವಾಣಿ, ತುಳುನಾಡದ ಸಾಮರಸ್ಯ ಬಗೆಟ್ ಭಾಷಣ ಮೇಘಶ್ರೀ ಬೊಕ್ಕ, ತುಳುನಾಡದ ಸಿರಿ ಸಂಪತ್ತು ಇ ಬಗೆಟ್ ಪಾತೆರುವೆರು ಸೌಪರ್ಣಿಕ ರೈ ಕಾಟುಕುಕ್ಕೆ. 11:00 ವನಿತಾವಾಣಿ ಭಾಷಣ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಜಯಶ್ರೀ ಪೈ ಅವರಿಂದ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:20 ಸ್ವರಮಾಧುರ್ಯ, ಶಿವಾನಂದ ಪಾಟೀಲ್ ಹಾಡಿರುವ ವಚನಗಳು. 12:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 12:15 ಹಿಂದಿ ಚಿತ್ರಗೀತೆಗಳು. 12:40 ಕನ್ನಡ ಚಿತ್ರಗೀತೆಗಳು. ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕುಂದಸಿರಿ ಬರಹಗಾರ ಸಂಶೋಧಕ ಸದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿವಾನಿ ಶೆಟ್ಟಿ ಮಲ್ಯಾಡಿ. ಬಳಿಕ ಚಿತ್ರಗೀತೆಗಳು. 5:30 ಹಿಂದಿ ಚಿತ್ರಗೀತೆಗಳು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹ್ಯಾನ್ಸ್ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:10 ತುಳು ಕಾರ್ಯಕ್ರಮ ಪದರಂಗೀತ. 6:30 ಅವಲೋಕನ. 6:50 ಕೃಷಿರಂಗ, ವಿದೇಶಿ ಹಣ್ಣಿನ ಕೃಷಿ. ಈ ಕುರಿತು ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸ್ನೇಹ ಭಟ್. 7:45 ಹಿಂದಿ ಚಿತ್ರಗೀತೆಗಳು. 8:00 ವಾರದ ಅತಿಥಿ. ಭಾಗವಹಿಸುತ್ತಾರೆ ಸಿಎಎಸ್ಎಸ್ ನಾಯಕ್, ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೂ ಎಂಎಸ್ಎಂಇ ಮಾರ್ಗದರ್ಶಕರು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. 8:30 ಕನ್ನಡದಲ್ಲಿ ಭಾಷಣ, ಕರಾವಳಿಯ ಶಿಲಾಶಾಸನಗಳು. ಈ ಕುರಿತು ಡಾಕ್ಟರ್ ಗಣಪತಿಗೌಡ ಎಸ್ ಇವರಿಂದ. 9:15 ಸ್ಪಾಟ್ಲೈಟ್. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ, ಕಿಮಿಚ್ಚಕ ವ್ರತ ನಡೆಸಿಕೊಡುವವರು ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242 8700041242.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
2: ಮಗನೇ,
3: ಅಮ್ಮ,
2: ನಮ್ಮ ಸಂಸಾರದ ಸೌಭಾಗ್ಯಕ್ಕಾಗಿ, ನಮ್ಮ ಸಕಲ ಬಾಧೆಗಳು ಪರಿಹಾರ ಆಗುವುದಕ್ಕಾಗಿ ಕಿಮಿಚ್ಚಕ ಎನ್ನುವಂತಹ ಒಂದು ವ್ರತವನ್ನು ನಾನು ಮಾಡಲಿದ್ದೇನೆ.
3: ಸರಿ ಅಮ್ಮ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
4: ಕೆಳಗರೆ, ನಾಳೆ ಬೆಳಗ್ಗೆ 11:00 ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ, ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಈ ಕುರಿತು ಜಯಶ್ರೀ ಪೈ ಅವರಿಂದ ಭಾಷಣವನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು. ಸಮಯವಾಗುತ್ತಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯಾಃ ವಾರ್ತಾಃ. ಅದ್ಯ ಸಂವಿಧಾನ ಹತ್ಯಾ ದಿವಸಃ ಆಚರ್ಯತೆ. ಆಪಾತಕಾಲಕಾಲೇ ಲೋಕತಾಂತ್ರಿಕ ಮೂಲ್ಯಾನಾಂ ರಕ್ಷಯಂತ್ರಿಭ್ಯಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಶ್ರದ್ಧಾಂಜಲಿಃ ಸಮರ್ಪಿತಾ. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ವೈಶ್ವಿಕ ಸಮಸ್ಯಾನಾಂ ಮಧ್ಯೆ ದೃಢತರ ಸಹಯೋಗಸ್ಯ ಆವಾಹನಂ ಕುರ್ವನ್ ದಕ್ಷಿಣ ಕೊರಿಯಾ ದೇಶಸ್ಯ ಜೇಜು ಮಂಚೆ ವಸುಧೈವ ಕುಟುಂಬಕಂ ಇತ್ಯಸ್ಯ ಉದ್ಘೋಷಶ್ಚ ಅಕರೋತ್. ಭಾರತಸ್ಯ ಬ್ರಿಕ್ಸ್ 2026 ಇತ್ಯಸ್ಯ ಅಧ್ಯಕ್ಷತಾಯಾಃ ಅಂತರ್ಗತಂ ಗುರುಗ್ರಾಮನಗರೆ ಬ್ರಿಕ್ಸ್ ಊರ್ಜಾಮಂತ್ರಿಣಾಂ ಸಮ್ಮೇಳನಂ ಆರಭತ. ಬೆನೆಜುಯೆಲಾದೇಶೆ ಏಕಸ್ಯಾನಂತರಂ ಅಪರತ್ವೇನ ಪ್ರಬಲಃ ಭೂಕಂಪಃ ಆಗತಃ ಯೇನ ಬಹೂನಿ ಭವನಾನಿ ಪತಿತಾನಿ ದೇಶೇನ ಆಪಾತಕಾಲಸ್ಯ ಚ ಘೋಷಣಾ ಕೃತ. ದಕ್ಷಿಣಾಫ್ರಿಕಾದೇಶಃ ಪ್ರಥಮವಾರಂ ಫೀಫಾ ವಿಶ್ವಚಷಕ ಕ್ರೀಡಾಯಾಃ ನಾಕೌಟ್ ಇತಿ ಚರಣಂ ಪ್ರತಿ ಅಗಚ್ಛತ್. ಮೋಂಟೇರಿ ನಗರೆ ದಕ್ಷಿಣ ಕೊರಿಯಾ ದೇಶಂ 1-0 ಪರಾಜಯತ್. ಅಪಿ ಚ ಅದ್ಯ ಸಾಯಂಕಾಲೇ ಮ್ಯಾಂಚೆಸ್ಟರ್ ನಗರೆ ICC ಮಹಿಳಾ T20 ವಿಶ್ವ ಚಷಕ ಕ್ರಿಕೆಟ್ ಕ್ರೀಡಾಯಾಃ ಗ್ರೂಪ್ ಎ ಕ್ರೀಡಾಯಾಂ ಭಾರತಂ ಬಾಂಗ್ಲಾದೇಶೇನ ಸಹ ಕ್ರೀಡತಿ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ಸಂವಿಧಾನ ಹತ್ಯಾ ದಿವಸಃ ಆಚರ್ಯತೆ. 75th ವರ್ಷೇ ಜೂನ ಮಾಸಸ್ಯ 25 ದಿನಾಂಕೆ ಯದಾ ಭಾರತಸ್ಯ ಸಂವಿಧಾನಸ್ಯ ಪದದಲನಂ ಜಾತಂ ತದಾ ಕಿಂ ಜಾತಮಿತಿ ಏತದ್ ದಿನಂ ಸ್ಮಾರಯತಿ. ಆಪಾತಕಾಲೇ ಆಧಿಕ್ಯೇನ ಪೀಡಿತಾಯ ಪ್ರತ್ಯೇಕಸ್ಮೈ ಜನಾಯ ಶ್ರದ್ಧಾಂಜಲಿಂ ದಾತುಂ ಅಪಿ ಏಷಃ ದಿವಸಃ ಅಸ್ತಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಆಪಾತಕಾಲಸ್ಯ ಕಾಲೆ ಲೋಕತಾಂತ್ರಿಕ ಮೂಲ್ಯಾನಾಂ ರಕ್ಷಣಾರ್ಥಂ ದೃಢತಯಾ ಸ್ಥಿತೇಭ್ಯಃ ಸರ್ವೇಭ್ಯಃ ಶ್ರದ್ಧಾಂಜಲಿಂ ಅರ್ಪಿತವಂತಃ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಪ್ರಧಾನಮಂತ್ರಿಣಾ ಮೋದಿನಾ ಉಕ್ತಂ ಯತ್ ಆಪಾತಕಾಲಃ ಸಂವಿಧಾನಸ್ಯ ಉಪರಿ ಪ್ರತ್ಯಕ್ಷಃ ಆಕ್ರಮಣಃ ಆಸೀತ್. ಸಃ ಅವದತ್ ಯತ್ ಅವಸರೇಸ್ಮಿನ್ ನಾಗರಿಕ ಸ್ವಾತಂತ್ರ್ಯಸ್ಯ ನಿಲಂಬನಂ ಅಭಿವ್ಯಕ್ತಿ ಸ್ವಾತಂತ್ರ್ಯಸ್ಯೋಪರಿ ಪ್ರತಿಬಂಧಃ ರಾಜನೈತಿಕ ನೇತ್ರೀಣಾಂ ಪತ್ರಕಾರಾಣಾಂ ಸಾಮಾಜಿಕ ಕಾರ್ಯಕರ್ತೃಣಾಂಚ ವಂಧನಂ ಅಭವತ್. ಭಾಜಪೇತಿ ದಲೇನ ಅದ್ಯ ಆಪಾತಕಾಲಸ್ಯ ವಿಷಯೆ ಕಾಂಗ್ರೆಸ್ ಪಕ್ಷಸ್ಯ ಉಪರಿ ಪ್ರಹಾರಂ ಕುರ್ವತಾ ಭಾರತೀಯ ಇತಿಹಾಸಸ್ಯ ಕೃಷ್ಣೋಧ್ಯಾಯಃ ಇತ್ಯುಕ್ತಂ. ನವದೆಹಲಿನಗರಸ್ಯ ಪಾರ್ಟಿ ಮುಖ್ಯಾಲಯೆ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಭಾಜಪೇತಿ ದಲಸ್ಯ ವರಿಷ್ಠಃ ನೇತಾ ರವಿಶಂಕರ ಪ್ರಸಾದಃ ಅವದತ್ ಯತ್ ಆಪಾತಕಾಲಸ್ಯ ತಾತ್ಕಾಲೀನ ಪ್ರಧಾನಮಂತ್ರಿ ಇಂದಿರಾಗಾಂಧಿವರ್ಯಾಯಾಃ ಆಸಂದಂ ರಕ್ಷಿತುಂ ನ್ಯಾಯಪಾಲಿಕಾಯಾಃ ಉಪರಿ ಆಕ್ರಮಣಂ ಜಾತಂ ಪ್ರಸಾರ ಮಾಧ್ಯಮಾನಿ ಪೀಡಿತಾನಿ ವಿಪಕ್ಷಸ್ಯ ನೇತಾರಃ ಕಾರಾವಾಸಿನಶ್ಚ ಕೃತಾಃ. ಆಪಾತಕಾಲೇ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿವರ್ಯಸ್ಯ ಭೂಮಿಕಾ

0: ಸಹ ಪ್ರಶಂಸಾಂ ಕುರ್ವನ್ ಶ್ರೀ ಪ್ರಸಾದ ಅವದತ್ ಯದ್ ಮೋದಿವರ್ಯ ಗುಜರಾತತಃ ಉತ್ತರ ಭಾರತಂ ಯಾವತ್ ಉಲ್ಲೇಖನೀಯ ರೂಪೇಣ ಪ್ರಯತ್ನಾನ್ ಅಕರೋದಿತಿ.
1: ಜುಡಿಷರಿ ಖಿಲಾಫ್ ಬೇಶರ್ಮಿ ಸಂಪಾದಕ ಪತ್ರಕರ್ತ ಕಾಂಪ್ರಮೈಸ್ ದಬಾವ್ ವಿಪಕ್ಷಿಯೋ ಜೈಲ್ ಬಂದ್ ಗಲತ್ ತರಿಕೆ ಎಮರ್ಜೆನ್ಸಿ ಲಗಾನ ಮೈ ಎಮರ್ಜೆನ್ಸಿ ಅಂಡರ್ಗ್ರೌಂಡ್ ಮೇ ಪ್ರಧಾನ ಮಂತ್ರಿ ಭೂಮಿಕಾ ತಾರೀಫ್ ಕರುಂಗಾ ಸರ್ದಾರ್ ಕೆ ರೂಪ ಮೇ ಜಿತ್ನಾ ಅಂಡರ್ಗ್ರೌಂಡ್ ಗುಜರಾತ್ ಲೇಕೆ ಉತ್ತರ ಭಾರತ ಸಂಘಟಿತ ಕಮಾಲ್ ಥಾ. ಆಜ್ ಅಪ್ನೆ ಟ್ವೀಟ್ ಮೇ ಉನ್ಹೊನೆ ಉಸ್ ಕಾಲೆ ಅಧ್ಯಾಯ ಕೋ ಯಾದ್ ಕಿಯಾ ಹೈ ಕಿ ದೇಶ್ ಕಿ ಜನತಾ ನೆ ಕಿತ್ನಿ ಹಿಮ್ಮತ್ ದಿಖಾಯಿ.
0: ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಸಂವಿಧಾನ ಹತ್ಯಾ ದಿವಸಸ್ಯ ಅವಸರೆ ಪೂರ್ವ ಪ್ರಧಾನಮಂತ್ರಿಣ ಅಟಲ್ ಬಿಹಾರಿ ವಾಜಪೇಯಿ ವರ್ಯೇಣ ಲಿಖಿತಾಯಾಃ ಕವಿತಾಯಾಃ ಪಂಕ್ತಯಃ ಪಠಿತಾಃ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಅವದತ್ ಯತ್ ಏಷಾ ಕವಿತಾ ನ ಕೇವಲಂ ಪಂಕ್ತಿ ಸಂಗ್ರಹಃ ಅಪಿತು ಆಪಾತಕಾಲೆ ಲೋಕತಂತ್ರಸ್ಯ ಉಪರಿ ಆರೋಪಿತಾಯಾಃ ವೇದನಾಯಾಃ ಶ್ವಸನಾವರೋಧಸ್ಯ ಪ್ರತಿಬಂಧಾನಾಂಚ ಸಜೀವ ಅಭಿವ್ಯಕ್ತಿಃ ಅಸ್ತೀತಿ.

0: विरुद्ध्य बांग्लादेशः आईसीसी महिला टी ट्वेंटी विश्वचषके अद्य मैनचेस्टर नगरस्थे एमिरेट्स ओल्ड ट्रैफर्ड क्रीडांगणे समूह अ क्रीडायां स्पर्धिष्यते। क्रीडा भारतीय समयानुसारं सायं सार्ध सप्तवादने आरप्स्यते। प्रियः श्रोतारः, मुख्य वार्ताः पुनरेकवारम्। अद्य संविधान हत्या दिवसः आचर्यते। आपत्कालकाले लोकतांत्रिक मूल्यानां रक्षयन्त्रिभ्यः प्रधानमन्त्रिणा नरेन्द्र मोदिना श्रद्धांजलिः समर्पिता। विदेश कार्यमंत्री डॉक्टर एस जयशंकरः वैश्विक समस्यानां मध्ये दृढतर सहयोगस्य आवाहनं कृतवान्। भारतस्य ब्रिक्स 2026 इत्यस्य अध्यक्षतायाः अन्तर्गतं गुरुग्राम नगरे ब्रिक्स ऊर्जा मन्त्रिणां सम्मेलनम् आरभत। वेनेजुएला देशे एकस्यानन्तरम् अपरत्वेन प्रबलः भूकम्पः आगतः। इति वार्ताः।
1: आकाशवाणी बेंगळूरु ग्रामांतर जिल्ला वार्तापत्र बरेदवरु डी श्रीकांत, ओदुत्तिरुववरु प्रतिभा नटराज। ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20ರಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ. 2026ರ ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20ರಿಂದ 29ರವರೆಗೆ ಸಿದ್ಧತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7ರಂದು ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29ರೊಳಗೆ ಪೂರ್ಣಗೊಳ್ಳಲಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು

0: ಜೂನ್ 27ಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 1,00,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಪ್ರಿಯ ಕೇಳುಗರೇ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30. ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 ನಮ್ಮ STD ಕೋಡ್ 0824 ನಮ್ಮ ಮೊಬೈಲ್ ಸಂಖ್ಯೆ 8277038000 ಆಕಾಶವಾಣಿ ಮಂಗಳೂರು ಸಮಯ 6:37 ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ಏನು ಪ್ರತಿಪಾದನೆ ಮಾಡಿದ್ದಾರೆ, ನವಲಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ, ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿ

0: ಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು, ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಈ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು, ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation, a partnership towards fulfilling India's quest for Atmanirbharta. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and I have worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
0: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನ

ಸ್ಥಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಕನಕಾಂಬರ ಹೂವಿನ ಬೆಳೆ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಸುನಿತಾ ಸಿ ಅವರೊಡನೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ನೀರುಗುಂದ ಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆಪದ ಕೇಳುವಿರಿ.

0: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಆತ್ಮೀಯ ಕೇಳುಗರೆ, ಇವತ್ತು ನಾವು ಕ್ರಸೆಂಡ್ರ ಅಥವಾ ಕನಕಾಂಬರ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ GKVK ತೋಟಗಾರಿಕಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಿಯಾದ ಡಾಕ್ಟರ್ ಸುನೀತಾ ಸಿಂ ಮೇಡಮ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ನಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
1: ಧನ್ಯವಾದಗಳು ಸರ್, ನಮಸ್ಕಾರ.
0: ಇವತ್ತು ನಮಗೆ ಡಾಕ್ಟರ್ ಕನಕಾಂಬರ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಕನಕಾಂಬರ ಬೆಳೆ ತುಂಬಾ ಏನು
1: ಬೇಡಿಕೆ
0: ಇರುವಂತ ಬೆಳೆ, ಬೇಡಿಕೆ ಇರುವಂತ ಹೂವು, ಮತ್ತೆ ಎಲ್ಲರೂ ಇದು ಇಷ್ಟಪಡ್ತಾರೆ. ನಮ್ಮ ಪೂಜೆಯಲ್ಲಿ, ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿ
1: ಇದರ
0: ಮಹತ್ವ ತುಂಬಾ ಪ್ರಮುಖವಾಗಿದೆ. ಅದೇ ತರ ಈ ಕನಕಾಂಬರ ಬೆಳೆ ಬೆಳೀತಾ ಸ್ವಲ್ಪ ಆದಾಯ ಕೂಡ ಮಾಡ್ಕೊಂಡವರು ಇದ್ದಾರೆ. ಇದನ್ನೇ ಉದ್ಯೋಗವಾಗಿ ಆಯ್ಕೆ ಮಾಡಿಕೊಳ್ಳಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ. ಹಾಗಾಗಿ ನಮ್ಮ ರೈತರು ಮತ್ತೆ ಗ್ರಾಹಕರು ಈ ಕನಕಾಂಬರ ಬೆಳೆ ಬಗ್ಗೆ ಏನು ಅಂತ ಅದ್ರ ಬಗ್ಗೆ ಮಹತ್ವ ಬೇಕಾಗಿದೆ. ಮೊದಲನೇದಾಗಿ ಕನಕಾಂಬರ ಬೆಳೆ ಬೇಸಾಯನ ಹೆಂಗ್ ಮಾಡಬೇಕು ಅದರಿಂದ ಶುರು ಮಾಡಿ.
1: ಓಕೆ ಸರ್, ಈ ಕನಕಾಂಬರ ಬೆಳೆಯ ಮೂಲ ಭಾರತ, ಶ್ರೀಲಂಕಾ ಮತ್ತು ದಕ್ಷಿಣ ಆಫ್ರಿಕಾ. ಇದು ಸ್ಥಳೀಯವಾದ ಅಕ್ಯಂತಸಿ ಕುಟುಂಬದ ಹೂ ಬಿಡುವ ಸಸ್ಯ ಆಗಿದೆ. ಇದನ್ನ ಬಿಡಿ ಹೂವಿಗಾಗಿ ಬಳಸ್ತಾರೆ. ಹೂಗಳನ್ನು ಹಾರ ತಯಾರಿಸಲು, ಕೇಶ ಮತ್ತು ರಂಗೋಲಿ ಅಲಂಕಾರಕ್ಕಾಗಿ ಹೆಚ್ಚಾಗಿ ಬಳಸ್ತಾರೆ. ಭಾರತದಲ್ಲಿ ಇದನ್ನು ವಾಣಿಜ್ಯಿಕವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದು ಗೋವಾ ರಾಜ್ಯದ ರಾಜ್ಯ ಪುಷ್ಪವೂ ಹೌದು. ದಕ್ಷಿಣ ರಾಜ್ಯಗಳಲ್ಲಿ ಸಾಂಪ್ರದಾಯಿಕ ಹೂಗಳ ಅಡಿಯಲ್ಲಿ 15% ಮಾರುಕಟ್ಟೆಯನ್ನು ಈ ಹೂವು ಆಕ್ರಮಿಸಿಕೊಂಡಿದೆ. ಈ ಹೂವು ಬಹಳ ಜನಪ್ರಿಯ, ಏಕೆಂದರೆ ಹೂಗಳಲ್ಲಿ ಪರಿಮಳ ಇಲ್ಲದಿದ್ದರೂ ಅವುಗಳ ಆಕರ್ಷಕ ಬಣ್ಣ. ಮಲ್ಲಿಗೆ ಹೂಗಳ ಮಾಲೆಯ ಜೊತೆ ಬೆರೆಸೋದ್ರಿಂದ ಅದರ ಸೊಬಗನ್ನು ಹೆಚ್ಚಿಸುತ್ತದೆ. ಕೇಸರಿ ಮತ್ತು ಹಳದಿ ಬಣ್ಣದ ಹೂಗಳು ಬಹಳ ಬೇಡಿಕೆಯನ್ನು ಹೊಂದಿವೆ. ಮತ್ತೆ ಎರಡನೇದಾಗಿ ಹೇಳಬೇಕಂದ್ರೆ ಹೂಗಳ ತೂಕ ಬಹಳ ಕಡಿಮೆ. ನಿಮಗೆ ಸುಮಾರು 1-5 ಗ್ರಾಂ ಹೂವನ್ನು ತೆಗೆದುಕೊಂಡ್ರೆ ಅದರಲ್ಲಿ 100 ಹೂಗಳಿರುತ್ತೆ, ಅಷ್ಟು ಹಗುರ. ಹೂವಿನ ತಾಳಿಕೆ ಅವಧಿ ಬೇರೆ ಬಿಡಿ ಹೂಗಳಿಗೆ ಅಥವಾ ಮಲ್ಲಿಗೆ ಆಗಲಿ ಅಥವಾ ಸೇವಂತಿಗೆ ಆಗಲಿ

0: ಆ ಬಿಡಿ ಹೂಗಳಿಗೆ ಹೋಲಿಸಿದ್ರೆ ಜಾಸ್ತಿ. ಅದು 2 ದಿನ ಬಂದರೆ ಇದು 3 ರಿಂದ 4 ದಿನ ಬರುತ್ತೆ. ತಾಳಿಕೆ ಬಹಳ ಮತ್ತು ಬಾಳಿಕೆ ಜಾಸ್ತಿ. ಹಾಗಾಗಿ ಮಳೆಗಾಲದ ತಿಂಗಳು ಹೊರತುಪಡಿಸಿ ವರ್ಷ ಪೂರ್ತಿ ನೀವು ಈ ಹೂಗಳನ್ನ ಕೊಯ್ಲು ಮಾಡ್ಬೋದು. ಈ ಬಣ್ಣ ಮತ್ತು ಇದರ ಹಗುರ ತೂಕ, ಆಮೇಲೆ ಹೂವಿನ ತಾಳಿಕೆ ಅವಧಿ, ಮತ್ತು ವರ್ಷದ ಎಲ್ಲ ಕಾಲಗಳಲ್ಲೂ, ಮಳೆಗಾಲ ಬಿಟ್ಟು ಎಲ್ಲ ಕಾಲಗಳಲ್ಲೂ ನೀವು ಕೊಯ್ಲು ಮಾಡ್ಬೋದು. ಆದ್ದರಿಂದ ಈ ಹೂಗಳು ಬಹಳ ಜನಪ್ರಿಯ. ಆಮೇಲೆ ಈ ಮಲ್ಲಿಗೆ ಹೂವು ಕಟ್ಟುತ್ತಾರಲ್ಲ, ಮಾಲೆ ಮಾಡ್ತಾರಲ್ಲ, ಅದರಲ್ಲಿ ಒಂದು ಮಧ್ಯ ಇದನ್ನು ಹಾಕಿದರೆ ಆ ಮಾಲೆ ಸೊಬಗು ಜಾಸ್ತಿ ಆಗುತ್ತೆ.
1: ಅದರ ನೋಡೋಕೆ ಬಹಳ ಇಷ್ಟ ಆಗುತ್ತದೆ, ಅದರ ಸೌಂದರ್ಯ
0: ಜಾಸ್ತಿ ಆಗುತ್ತೆ. ಈ ಬೆಳೆ ಬೆಳೆಯಲು ಇದನ್ನು ಎಲ್ಲ ವಿಧದ ಮಣ್ಣಲ್ಲೂ ಬೆಳಿಬಹುದು. ಫಲವತ್ತಾದ 6 ರಿಂದ 7 ರಸಸಾರ ಹೊಂದಿರುವಂತಹ, ಚೆನ್ನಾಗಿ ನೀರು ಬಸಿದು ಹೋಗುವಂತ ಮಣ್ಣು ಬಹಳ,
1: ಅಂದ್ರೆ ಸಮತಟ್ಟಾದ ಪ್ರದೇಶ ಆದ್ರೆ
0: ಇಲ್ಲ ಸರ್ ಬೆಳಿಬಹುದು, ಏನ್ ತೊಂದರೆ ಇಲ್ಲ. ನಮಗೆ ಈ ಜೇಡಿ ಮಣ್ಣು ಆಗ್ಬರಲ್ಲ,
1: ಆಗಲ್ಲ.
0: ಆಮೇಲೆ ಆ ಮಣ್ಣಲ್ಲಿ ಏನಾದ್ರು
1: ಬೆಳಿಬಹುದು,
0: ಸ್ವಲ್ಪ ಕಷ್ಟ ಆಗುತ್ತೆ ಸರ್. ನೀರ್ ಬಸ್ತು ಹೋಗ್ಬೇಕು, ನೀರ್ ನಿತ್ರ ಕೊಳೆಯಕ್ ಸ್ಟಾರ್ಟ್
1: ಆಗ್ಬಿಡುತ್ತೆ. ಸ್ವಲ್ಪ ಏನು
0: ಮರಳು ಮಿಶ್ರಿತ
1: ಮಣ್ಣು,
0: ಕೆಂಪು ಗೋಡ್ ಮಣ್ಣು,
1: ಕೆಂಪು ಗೋಡ್ ಮಣ್ಣು
0: ಉತ್ತಮ
1: ಅಂತ ಗದ್ದೆಲ್ಲಿ ಬೆಳಿಬಹುದು.
0: ಹೌದು. ಮತ್ತೆ ಈ ಜಂತು ಹುಳದ ಬಾಧೆಯಿಂದ ಮಣ್ಣು ಮುಕ್ತವಾಗಿರ್ಬೇಕು. ಈ ಗಿಡಕ್ಕೆ ಬಹಳ ಬೇಗ ಜಂತು ಹುಳದ ಬಾಧೆ ತಗಲುತ್ತೆ, ಅದು ಮುಕ್ತವಾಗಿರ್ಬೇಕು. ಮತ್ತೆ ನಾವು ಹವಾಮಾನ ವಿಷಯಕ್ಕೆ
1: ತರ
0: ಬೇರುಗಂಟು ಜಂತು ರೋಗ ನೆಮಟೋಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದರಿಂದ ಮಣ್ಣು ಮುಕ್ತವಾಗಿರ್ಬೇಕು. ಹವಾಮಾನ ವಿಷಯಕ್ಕೆ ಬಂದ್ರೆ 20-32 ಸೆಂಟಿಗ್ರೇಡ್ ತನಕ ಚೆನ್ನಾಗಿ ಬೆಳೆಯುತ್ತೆ. 15 ಸೆಂಟಿಗ್ರೇಡ್ಗಿನ ರಾತ್ರಿ ತಾಪಮಾನ ಕೆಳಗೆ ಹೋಗಬಾರ್ದು. ಮತ್ತೆ ತೇವಾಂಶ 60-80% ಇದ್ರೆ ಸಾಕು. ವರ್ಷಕ್ಕೆ 80-150 ಸೆಂಟಿಮೀಟರ್ ಮಳೆ ಇದ್ರೂ ಸಾಕಾಗುತ್ತೆ. ಈ ಬೆಳೆಗೆ ಸಾಕಷ್ಟು ಸೂರ್ಯನ ಬೆಳಕು ಅವಶ್ಯಕ. ಇದರಲ್ಲಿ ಅಭಿವೃದ್ಧಿಪಡಿಸಿರುವ ತಳಿಗಳು ಅಂತಂದ್ರೆ ಆ ಬಣ್ಣದ ಮೇಲೇನೆ ತಳಿಗಳನ್ನ ವಿಂಗಡಿಸಿದ್ದಾರೆ. ಕೆಂಪು, ಕೇಸರಿ, ಹಳದಿ, ಕಿತ್ತಳೆ, ಸೆಬಾಕ್ಯುಲಸ್, ಡೆಲ್ಲಿ ಕ್ರೊಸಾಂಡ್ರಾ, ಲುಟಿಯಾ, ಸೌಂದರ್ಯ, ಲಕ್ಷ್ಮಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಮರವೂರು ಅರಸಿ, ಇವು ಸ್ಥಳೀಯವಾಗಿ ಸಿಗುವಂತ ತಳಿಗಳು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಬಿಡುಗಡೆ ಮಾಡುವ ತಳಿಗಳಾದ ಅರ್ಕ ಅಂಬರ ಅಂತ ಇದೆ, ಅದು ಹೂಗಳು ಆಕರ್ಷಕವಾಗಿದ್ದು ದೊಡ್ಡದಾಗಿದೆ. ಮತ್ತೆ ಅರ್ಕ ಕನಕ ಅಂತ ಇದೆ, ಹೂಗಳು ಮಧ್ಯಮ ಗಾತ್ರದ ಕಿತ್ತಳೆ ಬಣ್ಣ. ಮತ್ತೆ ಅರ್ಕ ಶ್ರೇಯ ಕಡು ಕೇಸರಿ ಬಣ್ಣ, ಅರ್ಕ ಶ್ರಾವ್ಯ ಕೂಡ ಕಡು ಕೇಸರಿ ಬಣ್ಣವನ್ನು ಹೊಂದಿದೆ. ಅರ್ಕ ಚೆನ್ನ ಕಡು ಕೇಸರಿ, ಆದರೆ ದಳ ಸ್ವಲ್ಪ ದಪ್ಪ ಇದೆ. ಸೊ ಈ ತಳಿಗಳು ಒಳ್ಳೆಯ ಬೆಳವಣಿಗೆಯನ್ನು ಹೊಂದಿದ್ದು ಸುಮಾರು ಪ್ರತಿ ಹೆಕ್ಟರ್ಗೆ 10-12 ಟನ್ ಇಳುವರಿಯನ್ನು ಕೊಡುತ್ತವೆ.
1: ಇದು ಡಾಕ್ಟ್ರೆ ಈಗ ನಾವು ಕನಕಾಂಬರ ಅಂದ ತಕ್ಷಣ ಒಂದು ತಳಿ ಮಾತ್ರ ನಾವು ಗಮನಿಸುತ್ತೇವೆ, ಇದು ನೋಡಕ್ಕೋದ್ರೆ ಇಷ್ಟೆಲ್ಲ ತಳಿ ಇದೆ.
0: ಕೆಂಪು ಇದೆ, ಹಳದಿ ಇದೆ, ಕಡು ಕಿತ್ತಲೆ ಇದೆ, ಮತ್ತೆ ಹಸಿರು ಬಣ್ಣದ್ದು ಸಿಗುತ್ತೆ.
1: ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಎಲ್ಲೋ ಒಂದಿನ ಈ ಕನಕಾಂಬರ ಮಾಲೆ ಖರೀದಿ ಮಾಡಕ್ ಹೋದ್ರೆ ಇದ್ರದ್ದು ಎಷ್ಟೆಲ್ಲ ಇದೆ.
0: ಇದರಲ್ಲಿ ಕೆಂಪು ಮತ್ತೆ ಹಳದಿ ತಳಿಗಳಿಗೆ ಬೇಡಿಕೆ ಹೆಚ್ಚು. ಮತ್ತೆ ಈ ಮಲ್ಲಿಗೆ ಮಾಲೆ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, ಅದನ್ನ ಮಧ್ಯೆ ಮಧ್ಯೆ ಸೇರಿಸ್ಕೊಂಡೋದ್ರೆ ಆ ಮಾಲೆ ಅಂದ ಹೆಚ್ಚು
1: ಕೇಸರಿ ಬಣ್ಣ ಅಲ್ಲ,
0: ಏಕೆಂದ್ರೆ ಆ ಕಾಂಟ್ರಾಸ್ಟ್ ಅಂತ ಏನ್ ಹೇಳ್ತೀವಲ್ಲ ಬಿಳಿ ಮಲ್ಲಿಗೆಗೆ, ನಾವು ಈ ಕೆಂಪು ಅಥವಾ ಹಳದಿ ಇದನ್ನ ಬಳಸಿದಾಗ ಪನ್ನೀರ್ ಪತ್ರೆ ಜೊತೆಗೆ ಉಪಯೋಗಿಸಿದಾಗ ತುಂಬಾ ಚೆನ್ನಾಗಿ ಮಾಲೆ ಬರುತ್ತೆ.
1: ಇನ್ನು ಡಾಕ್ಟ್ರೆ ಈಗ ಕನಕಾಂಬರ ಬೆಳೆ ಬೇಸಾಯದಲ್ಲಿ ಸಸ್ಯ ಅಭಿವೃದ್ಧಿ ವಿಧಾನ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ
0: ಸರ್? ಇದರಲ್ಲಿ 2 ವಿಧವಾಗಿ ಮಾಡಬಹುದು, ಬೀಜದಿಂದಲೂ ಮಾಡಬಹುದು ಮತ್ತೆ ಕಾಂಡದ ತುಂಡುಗಳಿಂದಲೂ ಕೂಡ ಅಭಿವೃದ್ಧಿ ಮಾಡಬಹುದು. ಬೀಜದಿಂದ ಮಾಡಬೇಕಾದ್ರೆ ನಮಗೆ ಸುಮಾರು 5-6 ಕೆಜಿ ಬೇಕಾಗುತ್ತೆ 1 ಹೆಕ್ಟೇರಿಗೆ. ಅದಕ್ಕೆ ಸಸಿ ಮಡಿ ತಯಾರಿಕೆ ಮಾಡ್ಕೋಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಲು ನಾವು 7.5 ಮೀಟರ್ ಉದ್ದ, 1 ಮೀಟರ್ ಅಗಲ ಮತ್ತು 10 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ತಯಾರಿಸಬೇಕು. ಈ ಮಡಿಗಳಿಗೆ 15-20 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ, 1/2 ಕೆಜಿಯಷ್ಟು ಸಂಯುಕ್ತ ಗೊಬ್ಬರವಾದ 19-ಅನ್ನು ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ನಂತರ ಈ ಬೀಜಗಳನ್ನು ನಾವು 1.5 ಗ್ರಾಮ್ ತೈರಾಮ್ನಿಂದ ಉಪಚರಿಸಿ 15 ಸೆಂಟಿಮೀಟರ್ ಅಂತರ ಸಾಲುಗಳಲ್ಲಿ ಬೀಜವನ್ನು ಬಿತ್ತನೆ ಮಾಡಿ ತೆಳುವಾಗಿ ನೀರನ್ನು ಚಿಮುಕಿಸಿ ಆ ಭತ್ತದ ಹುಲ್ಲನ್ನು ಬಳಸಿ ಆ ಹೊದಿಕೆಯನ್ನು ಹಾಕಬೇಕು. ಮೊಳಕೆ ಸುಮಾರು 1 ವಾರದಲ್ಲಿ ಮೊಳಕೆ ಹೊಡೆದು 6-8 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧ ಆಗುತ್ತೆ. ನಾಟಿ ಮಾಡುವ 10 ದಿನದ ಮುಂಚೆ ಸಸಿಗಳಿಗೆ ನೀರಿನ ಪ್ರಮಾಣ ಮಾಡುವುದರಿಂದ ಸಸಿಗಳು ಬಿರುಸಾಗುತ್ತದೆ. ಮತ್ತೆ ಅವುಗಳನ್ನು ಕಿತ್ತು ನಾಟಿ ಮಾಡಬಹುದು. ದೂರ ಸಾಗಿಸಲು ಬಟ್ಟೆ ಅಥವಾ ಗೋಣಿಚೀಲವನ್ನು ನೀರಿಂದ ನೆನೆಸಿ ಸಸಿಗಳ ಮೇಲೆ ಹಾಕಿಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇವಾಗ ಹೊಸ ಮೆಥಡ್ ಹಿಡಿಕೆ, ಸಸಿ ಹಿಡಿಕೆಯಲ್ಲೂ ಕೂಡ ನಾವು ಒಂದೊಂದು ಇದರಲ್ಲಿ ಏನ್ ಹೇಳ್ತೀವಿ ಚೇಂಬರ್ ಅಥವಾ ವೆಲ್ ಅಂದ್ರೆ ಅದರಲ್ಲೂ ಹಾಕಿ ಕೂಡ ಗುಣಿ ಮಾಡಿ ಹಾಕ್ಬೋದು. ಕಾಂಡದ ತುಂಡುಗಳಾದ್ರೆ ನಾವು ಸಸ್ಯಾಭಿವೃದ್ಧಿಯನ್ನು ಸಸ್ಯದ ತುದಿ ಭಾಗದ

0: ಕಾಂಡವನ್ನು ಬಳಸಿ ಮಾಡಬಹುದು. ಉತ್ತಮ ಬೇರು ಬರೆಸುವಿಕೆಗಾಗಿ 1000 PPM ಇಂಡೋಲ್ಬ್ಯುಟರಿಕ್ ಆಸಿಡ್ ಅನ್ನುವ ಸಸ್ಯ ಪ್ರಚೋದಕವನ್ನು ಬೆಳೆಸಿ ಚೆನ್ನಾಗಿ ಬೇರನ್ನು ಬರೆಸಬಹುದು ಸರ್. ಈ ಬೆಳೆ ಬೆಳೆಯಲು ಏನೇನು ಬೇಸಾಯ ಸಾಮಗ್ರಿಗಳು ಬೇಕಾಗುತ್ತೆ ಅಂತಂದರೆ, ಬೀಜದಿಂದ ನಾವು ಸಸಿಗಳನ್ನು ತಯಾರಿಸಿಕೊಳ್ಳೋದಾದರೆ 1-5 to 6 kg 1 hectare ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ 25 tons. ಸಾರಜನಕ, ರಂಜಕ, ಪೊಟ್ಯಾಷು 100, 60, 60 kg ಪ್ರಮಾಣದಲ್ಲಿ ಬೇಕಾಗುತ್ತೆ ಸರ್.
1: ಈಗ ಇನ್ನು ಕಾಂಡದ ತುಂಡು ಎಷ್ಟು ಬೇಕಾಗುತ್ತೆ ಕಾಂಡವನ್ನು ಬೇಸಾಯ ಮಾಡಬೇಕಂದ್ರೆ?
0: ಅದು 10,000 to 12,000 ಬೇಕಾಗುತ್ತೆ ಸರ್.
1: 1 hectare.
0: 1 hectare ಅಂದ್ರೆ 20,000
1: ಬೇಕಾಗುತ್ತೆ.
0: ಯಾಕೆಂದ್ರೆ ಇದರ ಅಂತರ ಬಹಳ ಕಡಿಮೆ, ಸಾಲಿನಿಂದ ಸಾಲಿಗೆ 60 cm ಹೇಳ್ತೀವಿ, ಅಥವಾ 2 feet, ಗಿಡದಿಂದ ಗಿಡಕ್ಕೆ 1 feet ಕೊಟ್ರೆ ಸಾಕು. ಸೊ ಜಾಸ್ತಿ ಗಿಡಗಳು ಸಸಿಗಳು ಬೇಕಾಗುತ್ತೆ.
1: ಈಗ ಬೇಸಾಯ ಸಾಮಗ್ರಿ, ಈಗ ಬೀಜ ಎಷ್ಟು ಬೇಕಾಗುತ್ತೆ, ಮತ್ತೆ ಈಗ ಕೊಟ್ಟಿಗೆ ಗೊಬ್ಬರ?
0: ಬೀಜ 5-6 kg ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ 25 tons. ಸಾರಜನಕ, ರಂಜಕ, ಪೊಟ್ಯಾಷು 100, 60, 60 ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ ಸರ್.
1: ಮೊದಲನೇ ವರ್ಷ
0: kg. ಹೌದು. ಇದು ಈ ಬೆಳೆಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಭೂಮಿಯನ್ನು 3-4 ಸಲ ಚೆನ್ನಾಗಿ ಉಳುಮೆ ಮಾಡಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನು ಬೆರೆಸಿ 60 cm ಅಂತರದಲ್ಲಿ ಬದುಗಳನ್ನು ಮಾಡ್ಕೊಂಡು ಹೋಗ್ಬೇಕು ಸರ್, ಸಾಲಿನಿಂದ ಸಾಲಿಗೆ. ಗಿಡದಿಂದ ಗಿಡಕ್ಕೆ 30 cm ಆದ್ರೆ ಸಾಕು. ನಾಟಿ ಮಾಡುವಾಗ ಪೂರ್ಣ ಪ್ರಮಾಣದ ರಂಜಕ ಪೊಟ್ಯಾಷ್ ಅನ್ನು ಸೇರಿಸಿ, ಮತ್ತೆ 1/3 ಭಾಗ ಸಾರಜನಕವನ್ನು ಸೇರಿಸಬೇಕು. ನಂತರ ನಾಟಿ ಮಾಡಿದ 30 to 90 days ಅಂತರದಲ್ಲಿ ನಾವು ಉಳಿದ ಸಾರಜನಕವನ್ನು ಕೊಡಬಹುದು. ಜೂನ್ ಮತ್ತು ಜುಲೈ ತಿಂಗಳು ನಾಟಿ ಮಾಡಲು ಬಹಳ ಉತ್ತಮ. ಮತ್ತೆ ನಾಟಿ ಮಾಡಿದ 40 days ಆದ್ಮೇಲೆ, ಒಂದು ಸತಿ ಸಸಿ ಚೆನ್ನಾಗಿ ಹತ್ಕೊಂಡ್ಮೇಲೆ ತುದಿಯನ್ನು ಚಿವುಟ ಹಾಕಿದ್ರೆ ಜಾಸ್ತಿ ಕವಲುಗಳು ಬಂದು ರಂಬೆಗಳು ಜಾಸ್ತಿಯಾಗಿ ಹೂವಿನ ಇಳುವರಿ ಜಾಸ್ತಿ
1: ಆಗುತ್ತೆ.
0: ಮತ್ತೆ ಇದು ನಿರ್ವಹಣೆ ಹೇಗೆ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಕಳೆಗಳನ್ನ ನಿಯಮಿತವಾಗಿ ತೆಗೆದು ವಾತಾವರಣ ಅನುಸಾರವಾಗಿ ಬೇಸಿಗೆಯಲ್ಲಿ 4-5 days ನೀರು ಕೊಟ್ಟು ಗೊಬ್ಬರವನ್ನು ಕೊಟ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್.
1: ಈಗ ನಾಟಿ ಮಾಡಿದ ಎಷ್ಟು ದಿನಗಳ ನಂತರ ಅದು ಕೊಯ್ಲಿಗೆ ಬರುತ್ತೆ?
0: 6 ನಂತರ ಶುರುವಾಗುತ್ತೆ ಸರ್.
1: ಕನಕಾಂಬರ ಹಾಗಿದ್ರೆ ನಾಟಿ ಮಾಡಿದ ನಂತರ 6 ಕಾಯ್ಬೇಕು ನೀವು?
0: ಒಂದು 3-4 ಅಲ್ಲೊಂದು ಇಲ್ಲೊಂದು ಹೂವು ಸ್ಟಾರ್ಟ್ ಆಗುತ್ತೆ.
1: ಎಷ್ಟು ಗಾತ್ರ ಎತ್ತರ ಬೆಳಿಬಹುದು?
0: ಇದು ಪೊದೆಯಾಕಾರದ ಸಸ್ಯ ಸರ್. ಒಂದು ಇದನ್ನ ನಾವು ಸುಮಾರು 1-3 to 4 years ಇಟ್ಕೋಬಹುದು ಭೂಮಿಲಿ.
1: 4 feet, 1-5 feet ಬೆಳೀತದೆ?
0: 5 feet ಹೋಗೋದಿಲ್ಲ ಸರ್. ಅಷ್ಟು ಹೋಗುತ್ತೆ, ಚೆನ್ನಾಗಿ ನೋಡ್ಕೊಂಡ್ರೆ ನೀರು ಮತ್ತೆ ಗೊಬ್ಬರದ ಮೇಲೆ ಹೋಗುತ್ತೆ.
1: ಅಂದ್ರೆ ಗಿಡ ಸದೃಢ ಆದ್ರೆ ಮಾತ್ರ ನಿಮಗೆ ಜಾಸ್ತಿ
0: ಹೂಗಳು ಬರುತ್ತೆ, ಪೊದೆಯಾಕಾರದಲ್ಲಿ ಬೆಳೆಯುತ್ತೆ ಸರ್.
1: ಓಕೆ. ಈಗ ಮತ್ತೆ ಇದರ ಕನಕಾಂಬರ ಕೊಯ್ಲು ಮತ್ತು ಇಳುವರಿ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಡಾಕ್ಟರ್ ಸುನೀತಾ ಅವರೇ.
0: ಸರ್, 2-3 ಶುರು ಆಗುತ್ತೆ, 1-6 ನೀವು ಕೊಯ್ಲನ್ನು ಶುರು ಮಾಡಬಹುದು. ವರ್ಷ ಪೂರ್ತಿ ಬಿಡುತ್ತೆ, ಮಳೆಗಾಲ ಬಿಟ್ಟು. ಮಳೆಗಾಲದಲ್ಲಿ ಬಿಡುತ್ತೆ, ಸ್ವಲ್ಪ ಹೂವಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೂಗಳನ್ನು ದಿನ ಬಿಟ್ಟು ದಿನ ಕೊಯ್ಯೋದು ಉತ್ತಮ ಸರ್. ಹೂಗಳನ್ನು ನೆನೆಸಿದ ಬಟ್ಟೆ ಅಥವಾ ಪಾಲಿಥೀನ್ ಚೀಲದಲ್ಲಿ ಪ್ಯಾಕಿಂಗ್ ಮಾಡೋದು ಉತ್ತಮ. ದೂರ ಸಾಗಾಣಿಕೆ ಮಾಡಬೇಕು ಅಂತಂದ್ರೆ 1-2 to 3 ತಾಳಿಕೆ ಬರುತ್ತೆ ಈ ಹೂವು. ಎಲ್ಲಾ ಹೂಗಳನ್ನು ನೋಡಿದ್ರೆ, ಹೋಲಿಸಿದ್ರೆ ಇದರಲ್ಲಿ ತಾಳಿಕೆ ಅವಧಿ ಜಾಸ್ತಿ, ಬಾಳಿಕೆ ಬರುತ್ತೆ ಚೆನ್ನಾಗಿ.
1: ಬಾಳಿಕೆ ಬರುತ್ತೆ
0: ಬರುತ್ತೆ.
1: ನೀವು ಸ್ವಲ್ಪ ಶೇಖರಣೆ, ಸ್ವಲ್ಪ ನೀವು ಇದಕ್ಕೆ ಮುತುವರ್ಜಿ ವಹಿಸಿದ್ರೆ ನೀವು ಸ್ವಲ್ಪ
0: ಜಾಸ್ತಿ
1: ದಿನ ಇಟ್ಕೋಬಹುದು, ಲಾಭ ಮಾಡ್ಕೋಬಹುದು.
0: ಈ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ 2000 ಹೋಗುತ್ತೆ ಇದು kg
1: ಕನಕಾಂಬರ. ಕೆಜಿಗೆ
0: 1 kg.
1: ನೀವು ಸಾಕಷ್ಟು ಹೂಗಳು ಬೇಕಾಗುತ್ತೆ ಹೇಳಿದಂಗೆ, ತಾವು 5 ಅಂದ್ರೆ 100 ಬೇಕು ಅಂದ್ರಲ್ಲ.
0: ಹೌದು, ತುಂಬಾ ಹಗುರ ಈ ಹೂ,
1: ತುಂಬಾ ಹಗುರ. ಆದ್ರೆ ಗಾತ್ರ ಜಾಸ್ತಿ ಕಾಣುತ್ತೆ.
0: ಹೌದು ಹೌದು,
1: ಸೂಕ್ಷ್ಮ ಮತ್ತೆ ಹೂಗಳು ಜಾಸ್ತಿ ಬಳಕೆ ಆಗ್ತದೆ.
0: ಹೌದು, ಬಳಕೆ ಆಗುತ್ತೆ, ಬಹಳ ಬೇಡಿಕೆಯಲ್ಲಿರೋ,
1: ಬೇಡಿಕೆ ಇರೋದು.
0: ಬಣ್ಣ
1: ಕೂಡ, ಮತ್ತೆ ಈಗ ದೇವರಿಗೆ ಹಾಕಬಹುದು, ಧಾರ್ಮಿಕ ಕಾರ್ಯಕ್ರಮದಲ್ಲ
0: ಕೇಶ ಅಲಂಕಾರ ಮಾಡ್ಕೋಬಹುದು,
1: ಕೇಶ ಅಲಂಕಾರಕ್ಕೆ.
0: ಆಮೇಲೆ ಸಭಾಂಗಣ ಅಲಂಕಾರಕ್ಕೆ ಬಳಸಬಹುದು. ಈ ಹೂವಿನ ರಂಗೋಲಿನ ಮಾಡ್ತಾರೆ.
1: ಇದರಲ್ಲೂ ಸುಗಂಧ ಇದ್ದವು ಇದ್ದಾವ?
0: ಇಲ್ಲ ಸರ್, ಇದರಲ್ಲಿ ಸುಗಂಧ
1: ಕನಕಾಂಬರದಲ್ಲಿ
0: ಇಲ್ಲ ಸರ್, ಇಲ್ಲವೇ ಇಲ್ಲ.
1: ಸುಗಂಧ ಇಲ್ಲ
0: ಇಲ್ಲ ಸರ್, ಆತರ ಇಲ್ಲ. ಈ
1: ಮಕರಂದ ಇರುತ್ತಲ್ಲ,
0: ಮಕರಂದ ಇರುತ್ತೆ, ಅದು ಆಚೆ ಆತರ ಪರಿಮಳ ಏನ್ ಬರೋದಿಲ್ಲ, ಸುವಾಸನೆ ಏನ್ ಬರೋದಿಲ್ಲ. ಇದು ಖಾಸಗಿ ಸಂಸ್ಥೆಯವರು ಕೂಡ ಸುಮಾರು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಪುದುಚೇರಿಯಲ್ಲಿ ಒಬ್ಬರು ರೈತರು ವೆಂಕಟಪತಿ ರೆಡ್ಡಿಯಾರ್ ಅಂತ ಸರ್, ಅವರೇನೆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ, ಲಕ್ಷ್ಮೀನಾರಾಯಣ ಕ್ರೊಸಾಂಡ್ರ ಇನ್ನೋವೇಟಿವ್ ಸೆಂಟರ್ ಅಂತ. 1972 ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿ ಸುಮಾರು ಒಂದು 100 ತಳಿಗಳನ್ನು ಅವರು ಸಂಶೋಧನೆ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ. ಅವರು ಪದ್ಮಶ್ರೀ

0: ಪುರಸ್ಕೃತರು ಕೂಡ
1: ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ,
0: ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ
1: ಅನುಕೂಲ
0: ಆಗ್ತಾ ಇದೆ, ಸಹಾಯ ಮಾಡ್ತಾ ಇದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ. ಅವರು ಹೊಸ ತಳಿಗಳಾದ ಈ ಅವರ ತಳಿಗಳ ಹೆಸರು ಅಂದ್ರೆ ಇದು ಎಪಿಜೆ ಅಬ್ದುಲ್ ಕಲಾಂ ಅಂತ 1, 2, 3 ಎಪಿಜೆ ಅಬ್ದುಲ್ ಕಲಾಂ 1,
1: ಅಬ್ದುಲ್ ಕಲಾಂ 2
0: ಅವರ ಹೆಸರಲ್ಲಿ,
1: ಮತ್ತೆ ಮೋದಿಯವರ ಹೆಸರಲ್ಲಿ
0: ಮೂರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವರೇ ಸ್ವಯಂ ಏನು ಆಸಕ್ತಿ ತೆಗೆದುಕೊಂಡು ತಳಿಗಳನ್ನ ಅಭಿವೃದ್ಧಿ ಮಾಡಿ ಆ ಭಾಗದ ಜನರಿಗೆ ಅದನ್ನ ಅಭಿವೃದ್ಧಿಪಡಿಸಿ ಕೊಡ್ತಾ ಇದ್ದಾರೆ ಸರ್.
1: ಇದು ಸಾಕಷ್ಟು ರೈತರು ಅವರ ಕ್ರಮಗಳನ್ನು ಅನುಸರಿಸ್ತಾ ಇರಬೇಕು ಇವತ್ತು.
0: ರೈತರ ಕಡೆಯಿಂದ ಅಂದ್ರೆ ಏನು ಬಿಡುಗಡೆ ಆಗಿರುವಂತ ತಳಿಗಳು ಇವು ಸರ್. ಅವರು ವೆಂಕಟಪತಿ ರೆಡ್ಡಿಯಾರ್ ಅಂತ ಪುದುಚೇರಿ ಅವರು, ಅವರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಬೆಳೆಯಲು ಸಹಾಯ
1: ಕೊಡಬಹುದು. ಅಭಿವೃದ್ಧಿಪಡಿಸಿದಂತ ತಳಿಗಳು ಎಲ್ಲ ಪ್ರದೇಶಕ್ಕೂ ಈಗ ವಿಸ್ತರಿಸಬಹುದಲ್ಲ?
0: ವಿಸ್ತರಿಸಬಹುದು ಸರ್, ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸಹಾಯ ಮಾಡ್ತಾರೆ.
1: ನೀವು ಹೇಳ್ದಂಗೆ ಈಗ ಕನಕಾಂಬರ ಬೆಳಿಬೇಕಂದ್ರೆ ಕನಕಾಂಬರದ ಬೀಜನೂ ಸಿಗುತ್ತೆ, ಕಟಿಂಗ್ಸು ಸಿಗುತ್ತೆ.
0: ಹೌದು ಸರ್, ಎರಡು ಹಾಕಬಹುದು.
1: ಇಲ್ಲಿ ನಮ್ಮಲ್ಲಿ ಲಭ್ಯತೆ ಹೇಗಿದೆ ತಮ್ಮ ಕೃಷಿ ವಿಶ್ವವಿದ್ಯಾಲಯ?
0: ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಸ್ಥಳೀಯ ತಳೆ ಬೀಜದಿಂದ ಅಭಿವೃದ್ಧಿ ಮಾಡ್ತಿದ್ದೀವಿ ಸರ್. IHR ಅಲ್ಲಿ
1: ಬೀಜನೂ ಸಿಗುತ್ತಾ?
0: ಬೀಜ ಸಿಗೋದಿಲ್ಲ ಸರ್, ನಾವು ಅಭಿವೃದ್ಧಿ ಸಸಿಗಳನ್ನ ಕೊಡ್ತೀವಿ.
1: ಸಸಿಗಳು
0: ರೋಟ್ರೆಯಲ್ಲಿ
1: ಕೊಡ್ತೀವಿ,
0: ಸಸಿ ಇಡಿಕೆಯಲ್ಲಿ ಬೆಳೆಸಿ ಕೊಡ್ತಿದ್ದೀವಿ. ಅದು ಸ್ಥಳೀಯ ತಳಿ. ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಹೋದ್ರೆ ಅವರು ಇದರಿಂದ ಏನು ಪ್ರೋಟ್ರೆಯಲ್ಲಿ ಕಟಿಂಗ್ಸ್ಗಳಿಂದ ಡೆವಲಪ್ ಮಾಡಿ ಕೊಡ್ತಾ ಇದ್ದಾರೆ ಸರ್. ಅವರ ತಳಿಗಳ ಹೂಗಳು ಚೆನ್ನಾಗಿದ್ದಾವೆ ಸರ್, ದೊಡ್ಡವಿದ್ದು ಮತ್ತೆ ಬಣ್ಣ ಚೆನ್ನಾಗಿದೆ, ಅಲ್ಲಿ ಸಿಗುತ್ತೆ ಸರ್ ಸಸಿಗಳು. ನಮ್ಮಲ್ಲಿ ಸ್ಥಳೀಯ ತಳಿಗಳು ಸಿಗುತ್ತೆ ಸರ್.
1: ಇನ್ನು ಡಾಕ್ಟರ್ ಸುನೀತಾ ಅವರೇ, ನಮ್ಮ ಕನಕಾಂಬರ ಹೂಗಳ ಬೆಳೆಸುವವರಿಗೆ ಸಾಮಾನ್ಯವಾಗಿ ಈ ಕನಕಾಂಬರಕ್ಕೆ ಯಾವ್ಯಾವ ರೀತಿಯ ಕೀಟ ಅಥವಾ ರೋಗ ಬರ್ತವೆ ಅದ್ರ ಬಗ್ಗೆನೂ ಹೇಳಿ
0: ಸರ್. ಇದರಲ್ಲಿ ಪ್ರಮುಖವಾಗಿ ಹಿಟ್ಟು ತಿಗಣೆ, ಈ ಮಿಲಿ ಬಗ್ ಅಂತ ಏನು ಹೇಳ್ತೀವಲ್ಲ, ಅದರ ಬಾಧೆ ಜಾಸ್ತಿ. ಬಿಳಿ ಹಿಟ್ಟಿನಂತಹ ತಿಗಣೆಗಳು ಎಲೆಗಳ ಮತ್ತು ಎಳೆಯ ಕೊಂಬೆಗಳಿಂದ ರಸವನ್ನು ಹೀರ್ತವೆ. ಇಂಥ ಭಾಗಗಳು ಹಳದಿಯಾಗಿ ಒಣಗಿ ಹೋಗುತ್ತವೆ. ಮತ್ತು ಶಲ್ಕ ಕೀಟಗಳು ಜಾಸ್ತಿ, ಇದಕ್ಕೆ ಎಲೆಯ ಕೆಳಭಾಗದಿಂದ ರಂಬೆ ಮತ್ತು ಕಾಂಡಗಳಿಂದ ರಸವನ್ನು ಹೀರ್ತವೆ. ಎಲೆಗಳು ಹಳದಿಯಾಗಿ ನಂತರ ಕೆಳಗೆ ಬಿದ್ದು ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಮತ್ತು ಈ ಥ್ರಿಪ್ಸ್ ಏನು ಅಂತ ಏನು ಹೇಳ್ತೀವಲ್ಲ, ಇವುಗಳು ಎಲೆಗಳಿಂದ ರಂಬೆಗಳಿಂದ ಹೂಗಳಿಂದ ರಸ ಹೀರಿ ಬಾಧೆಗೊಳಗಾದ ಬಣ್ಣಗಳು ನೈಜ ಬಣ್ಣ ಕಳೆದುಕೊಳ್ಳುತ್ತವೆ ಮತ್ತು ಕಪ್ಪು ಬೂಸ್ಟ್ ಬೆಳವಣಿಗೆ ಆಗುತ್ತೆ. ಈ ಮೂರು ಕೀಟಗಳನ್ನು ನಾವು ಇಮಿಡಾಕ್ಲೋಪ್ರಿಡ್ ಅನ್ನುವ ರಾಸಾಯನಿಕವನ್ನು ಬಳಸಿ 1 ಲೀಟರಿಗೆ 0.5 ಮಿಲಿಲೀಟರ್ ಹಾಕಿದರೆ ಸಾಕು, ಬೆರೆಸಿ ಸಿಂಪಡಣೆ ಮಾಡಿದರೆ ಹತೋಟಿಗೆ ಬರುತ್ತೆ. ಇಲ್ಲ ಅಂದರೆ 1000 PPM ಸಾಂದ್ರತೆ ಇರುವಂತಹ ಬೇವಿನ ಎಣ್ಣೆಯನ್ನು 1 ml 1 ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿದರೆ ಕೀಟಗಳ ಬಾಧೆ ಹತೋಟಿಗೆ ಬರುತ್ತೆ. ನೆಕ್ಸ್ಟ್ ಎಲೆ ತಿನ್ನುವ ಹುಳಗಳು, ಈ ಮರಿ ಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡುತ್ತವೆ. ಇದಕ್ಕೆ ನಾವು ಕ್ಲೋರ್ಪೈರಿಪಾಸ್ 2 ml 1 ಲೀಟರ್ಗೆ ಹಾಕಿದರೆ ಕೀಟಬಾಧೆ ಹತೋಟಿಗೆ ಬರುತ್ತೆ. ಪ್ರಮುಖ ರೋಗಗಳು ಅಂದರೆ ಬೇರುಕೊಳೆ ರೋಗ, ಈ ನಾವು ಏನು ಹೇಳಿದ್ರಲ್ಲ ಸರ್, ಕಪ್ಪು ಮಣ್ಣಿನಲ್ಲಿ ಬೆಳೆದಾಗ ನೀರು ಚೆನ್ನಾಗಿ ಬಸಿದು ಹೋಗ್ತಾ ಇದ್ರೆ ಬೇರುಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಈ ರೋಗಕ್ಕೆ ತುತ್ತಾದ ಗಿಡ ಬಾಡುದು, ಆಮೇಲೆ ಪೂರ್ತಿ ಒಣಗೋಗುತ್ತೆ. ಈ ಬೇರುಕೊಳೆ ರೋಗದಿಂದ ಬೆಳೆ ರಕ್ಷಿಸಲು ನೀರು ಚೆನ್ನಾಗಿ ಬಸಿದು ಹೋಗುವಂತೆ ನೋಡ್ಕೋಬೇಕು. ನಿಯಂತ್ರಣಕ್ಕಾಗಿ 1 ಗ್ರಾಂ ಕಾರ್ಬನ್ಡೈಸಿಯಂ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಬುಡದ ಸುತ್ತಲೂ ಚೆನ್ನಾಗಿ ಸುರಿದಾಗ ಈ ರೋಗ ಹತೋಟಿಗೆ ಬರುತ್ತೆ. ಇನ್ನ ಒಂದು ಪ್ರಮುಖ ರೋಗ ಅಂದ್ರೆ ಬೇರುಗಂಟು ಜಂತು ರೋಗ, ಈ ನೆಮಟೋಡ್ ಅಂತ ಏನ್ ಹೇಳ್ತೀವಲ್ಲ, ಅದರ ಬಾಧೆ ಈ ಗಿಡಕ್ಕೆ ಜಾಸ್ತಿ. ಈ ರೋಗಕ್ಕೆ ತುತ್ತಾದ ಗಿಡಗಳ ಬೆಳವಣಿಗೆ ಕುಂಠಿತವಾಗಿದ್ದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಬೇರು ಗಂಟುಗಳಿಂದ ಕೂಡಿರುತ್ತೆ. ಇದಕ್ಕೆ ನಾವು ಪೆಸಿಲಿಯೋಮೈಸಿಸ್ ಅನ್ನು 5 ಲೀಟರ್ 1 ಎಕರೆಗೆ ಸುರಿಯೋದ್ರಿಂದ ಹತೋಟಿಗೆ ಬರುತ್ತೆ. ಅಥವಾ ಬೇವಿನ ಹಿಂಡಿಯನ್ನ ಜಾಸ್ತಿ ಬಳಸಬೇಕು. ನಾವು ನಾಟಿ ಮಾಡೋ ಕಾಲದಲ್ಲೇ 5-6 ಕ್ವಿಂಟಾಲ್ ಬೇವಿನ ಹಿಂಡಿಯನ್ನು ಸೇರಿಸಿದಾಗ ಈ ರೋಗದ
1: ಬಾಧೆ
0: ಕಡಿಮೆ ಮಾಡಬಹುದು.
1: ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಕನಕಾಂಬರ ಬೆಳೆ ಬೇಸಾಯ ಸುಲಭ ಇದೆ, ಯಾರು ಮಾಡಬಹುದು.
0: ಹೌದು ಸರ್,
1: 1/2 ಎಕರೆಯಲ್ಲೂ ಮಾಡಬಹುದು, 1 ಎಕರೆಯಲ್ಲೂ ಮಾಡಬಹುದು.
0: ಹೌದು,
1: ತಾವು ಇಷ್ಟಪಟ್ಟು ಇದನ್ನ ಬೆಳೀತಾ ಹೋದ್ರೆ ತಮಗೆ ಸೂಕ್ತ ಲಾಭ ಕೂಡ ಇದೆ.
0: ಹೌದು ಸರ್,
1: ಅನೇಕ ರೈತರು ಈಗಾಗಲೇ ಇದರಿಂದ ತಮ್ಮ
0: ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ತುಂಬಾ ಬೇಡಿಕೆ ಸರ್, 2000
1: 1 ಕೆಜಿಗೆ
0: ಅಲ್ಲಿವರೆಗೂ ಹೋಗುತ್ತೆ. ತುಂಬಾ ಬೇಡಿಕೆ ಇದೆ ಇದಕ್ಕೆ.
1: ಇದು ನಾಟಿ ಮಾಡಿದ 6 ತಿಂಗಳ ನಂತರ ಇದು ನಿಮಗೆ
0: 2-3 ತಿಂಗಳಿಗೆ ಶುರುವಾಗುತ್ತೆ. 6 ತಿಂಗಳ ನಂತರ ನೀವು ಕೊಯ್ಲು ಮಾಡಿ
1: ಬೆಳೆ ಸಿಗುತ್ತೆ
0: ವಾಣಿಜ್ಯ ಇದಕ್ಕೆ.
1: 1/2 ಎಕರೆ 1 ಎಕರೆ ಬೆಳೆದು
0: ಉತ್ತಮ.
1: ಇದು ಅಂತರ್ ಬೆಳೆಯನ್ನಾಗಿ ಬೆಳಿಬಹುದಾ?
0: ಇಲ್ಲ ಸರ್, ಅಂತರ್ಬೆಳೆ ಅಂದ್ರೆ
1: ಇದಕ್ಕೆ ಸೂರ್ಯನ ಕಿರಣ
0: ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಈ ಗಿಡ ಚಳಿ ತಡ್ಕೊಳಲ್ಲ, ಕಡಿಮೆ ಇದು ಮತ್ತೆ ಇದು ನೆರಳಾಗ್ಬಿಟ್ರೆ, ಬೇರೆ ಗಿಡಗಳು ನೆರಳಾಗಿದ್ರೆ ಹೂಗಳು

0: ಇಳುವರಿ ಕಡಿಮೆ ಆಗುತ್ತೆ.
1: ಬಿಸಿಲಿಗೆನೆ
0: ಇದ್ರೇನೆ ಚೆನ್ನಾಗಿ, ಅದಕ್ಕೇನೆ ನಾವು ಸಾಲಿನಿಂದ ಸಾಲಿಗೆ 60, ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್.
1: ಇನ್ನೊಂದು ಡಾಕ್ಟರ್ ಸುನೀತ ಅವರೇ, ಇದನ್ನ ಹಾರ್ವೆಸ್ಟ್ ಮಾಡೋದು ಅಂದ್ರೆ ಹೂವನ್ನು ಕೀಳೋದು ಸ್ವಲ್ಪ ತ್ರಾಸಾಗುತ್ತೆ.
0: ಹೌದು ಸರ್, ಇದು ಏನಂತೀವಿ, ಹೂ ಗೊಂಚಲಿನಲ್ಲಿ ಸುಮಾರು 10-15 ಹೂಗಳು ಒಂದೇ ಸತಿ ಬರುತ್ತೆ. ಅಂದ್ರೆ ಎದುರು ಆಪೋಸಿಟ್ ಏನು ಎದುರು ಬದರಾಗಿರೋ ಹೂಗಳನ್ನ ನೀವು ಎಳಿಬೇಕು, ಎಳೆದಾಗ ಹುಷಾರಾಗಿ ಬರುತ್ತೆ.
1: ಕಿತ್ತು ತೆಗಿಬೇಕು.
0: ಆಮೇಲೆ ಆ ಹೂ ಗೊಂಚಲಿನಲ್ಲಿ ನೀವು ಗೊಂಚಲು ಖಾಲಿ ಆದ್ಮೇಲೆ ಆ ಗೊಂಚಲನ್ನ ಕಿತ್ತು ತೆಗೆದು ಹಾಕ್ಬೇಕು, ಅವಾಗ ಹೊಸ ಗೊಂಚಲು ಬರುತ್ತೆ. ಅಲ್ಲೇ ಬಿಟ್ರೆ ಬೀಜ ಆಗಕ್ಕೆ ಶುರು ಬರೋದಿಲ್ಲ. ಹೂವಿನ ಇಳುವರಿ ಜಾಸ್ತಿ ಬೇಕಂದ್ರೆ ಆ ಗೊಂಚಲಿನ 2-3 ದಿನಕ್ಕೆ ನೀವು ಒಂದು ವಾರದಲ್ಲಿ
1: ತೆಗೆದ್ಮೇಲೆ
0: ತೆಗೆದಾಕ್ಬೇಕು, ತೆಗ್ದಂಗೆ ಹೊಸ ಗೊಂಚಲು ಚೆನ್ನಾಗಿ ಬರುತ್ತೆ.
1: ಕನಕಾಂಬರಿ ಬೆಳೆ ಕೂಡ ಇವ್ರ ರೈತರ ಕೈ ಹಿಡಿತದೆ.
0: ಹೌದು, ಹಿಡಿಯುತ್ತೆ.
1: ಹಂಗಾಗಿ ಸಾಕಷ್ಟು ಜನ ಇದ್ರು ಇದನ್ನೇ ನಂಬ್ಕೊಂಡಿದ್ದಾರೆ.
0: ಹೌದು ಸರ್,
1: ಯಾಕೆಂದ್ರೆ
0: ಮನೆ ಸುತ್ತಮುತ್ತ ಒಂದು 25-50 ಗಿಡಗಳನ್ನ ನೀವು ಇದು ಮಾಡಿದ್ರು ಬೆಳೆಸ್ಕೊಂಡ್ರು
1: ಒಂದು ಗಿಡದಿಂದ 1 ಕೆಜಿ ಸಿಗಬಹುದಲ್ಲ ಒಂದು ಸೀಸನ್ಗೆ?
0: ಇಲ್ಲ ಸರ್, ಕಡಿಮೆ ಸರ್, ಕಡಿಮೆ ಆಗುತ್ತೆ ಇದು. ಯಾಕೆಂದ್ರೆ 5 ಗ್ರಾಮಿಗೆ 100 ಹೂವು ಅಂದ್ರೆ 1 ಕೆಜಿಗೆ ಜಾಸ್ತಿ ಹೂವು ಇರುತ್ತೆ. ಒಂದು 1/4 ಕೆಜಿಯಿಂದ 1/2 ಕೆಜಿ
1: ಸಿಗುತ್ತೆ
0: ಸಿಗುತ್ತೆ ಸರ್. ಪೂರ್ಣ ಮಳೆಗಾಲದಲ್ಲಿ ಕಡಿಮೆ ಹೂವಿನ ಇಳುವರಿ, ಯಾಕೆಂದ್ರೆ ಮಳೆ ಬಂದಾಗ ಹೂವು ಓಪನ್ ಆದ್ರೆ ನೀರ ಹನಿ ಬಿದ್ದು
1: ಅಂಟ್ಕೊಬಿಡುತ್ತೆ.
0: ಹೌದು, ಹೂಗಳು ತುಂಬಾ ಡ್ಯಾಮೇಜ್ ಆಗುತ್ತೆ. ಬೇರೆ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ.
1: ಮಾರುಕಟ್ಟೆ ಅಂದ್ರೆ ಇದಕ್ಕೆ
0: ಮಾರುಕಟ್ಟೆ ಇದೆ ಸರ್, ಸ್ಥಳೀಯವಾಗಿ ಇದೆ. ಅವರು ಬೆಂಗಳೂರು ಮಾರುಕಟ್ಟೆಗೂ ಕಳಿಸಬಹುದು.
1: ನಿರಂತರವಾಗಿ ಈಗ ದೇವಸ್ಥಾನ ಧಾರ್ಮಿಕ ಸ್ಥಳಗಳಿಗೂ ಕೂಡ ಕಳಿಸಬಹುದು.
0: ಹೌದು, ಕಳಿಸಬಹುದು ಸರ್. ಆಮೇಲೆ ಈ ಮದುವೆ ಸೀಸನ್ಗಳಲ್ಲಿ, ಹಬ್ಬದ ಸೀಸನ್ಗಳಲ್ಲಿ, ಈ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಂತೂ 2,000 ಮುಟ್ಟೆ ಬಿಡುತ್ತೆ. ಆದ್ರೆ ಅದು ಒಂಥರ ಬೇಕೇ ಬೇಕು, ಆ ಹೂವು ಬಹಳ ಬೇಡಿಕೆ ಇರುವಂತಹ ಹೂವು ಸರ್ ಇದು.
1: ತುಂಬಾ ಸಂತೋಷ ಡಾಕ್ಟರ್ ಸುನೀತಾ ಸಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಕನಕಾಂಬರ ಬೆಳೆ ಬೇಸಾಯದ ಬಗ್ಗೆ ತುಂಬ ಸೂಕ್ಷ್ಮವಾದ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಕೆಲವು ರೈತರು ಇರ್ತಾರೆ ಕನಕಾಂಬರ ಬೆಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: 7259555 0736.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

ಜನಪದ ಸಂಗೀತದಲ್ಲಿ ಇದುವರೆಗೂ ತುರುವೇಕೆರೆ ತಾಲೂಕು ನೀರುಗುಂದಪಾಳ್ಯದ ನಾಗಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಕೃಷಿರಂಗ ಪ್ರಸಾರವಾಯಿತು. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕೇಳಿ, ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತದಲ್ಲಿ ಗುಬ್ಬಿ ತಾಲೂಕು ಮಾದಿನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ ಕೇಳುವಿರಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಶುಕ್ರವಾರ ಬೆಳಗ್ಗೆ 8:30 ಕ್ಕೆ

ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ಧವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ

0: ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ಧತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21-21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್

0: ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟ್ರೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45:40. ಕಾರ್ಯಕ್ರಮ ಸಿರಿಗಂಧ.

ಚಿತ್ರಗೀತೆಗಳನ್ನಾಧರಿಸಿದ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಜೂನ್ 26 ವಿಶ್ವ ಮಾದಕ ವಸ್ತು ವಿರೋಧಿ ದಿನ. ಈ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತಾ ಸುಮಧುರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಸುಂಟರಗಾಳಿ ಚಿತ್ರದ ಹಾಡು, ಕುನಾಲ್ ಗಾಂಜವಲ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಎಸ್, ನಾಳೆ ವಿಶ್ವ ಮಾದಕ ವಸ್ತು ವಿರೋಧಿ ದಿನ. ಈ ದಿನದ ಪ್ರಮುಖ ಉದ್ದೇಶ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಹಾಗೂ ಮಾದಕ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರೇರೇಪಿಸುವುದಾಗಿದೆ. ಮಾದಕ ವಸ್ತುಗಳು ಕ್ಷಣಿಕ ಸಂತೋಷ ನೀಡಬಹುದು, ಆದರೆ ಜೀವನ ಪೂರ್ತಿ ನೋವು, ಆರೋಗ್ಯ ಸಮಸ್ಯೆಗಳು ಮತ್ತು ಕುಟುಂಬದ ಸಂಕಷ್ಟಗಳಿಗೆ ಕಾರಣವಾಗುತ್ತದೆ. ಮಾದಕ ವಸ್ತುಗಳು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುವ ವಸ್ತುಗಳಾಗಿರುತ್ತದೆ. ಈ ಮಾದಕ ವಸ್ತುಗಳು ಯಾವುವೆಂದು ತಿಳಿಸುತ್ತೇವೆ ಗೀತೆಯ ನಂತರ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ದತ್ತ ಚಿತ್ರದ ಹಾಡು, ಕುನಾಲ್ ಗಾಂಜವಾಲ ಹಾಗೂ ನಂದಿತಾ ಅವರ ಸ್ವರದಲ್ಲಿ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ಆರ್ ಪಿ ಪಟ್ನಾಯಕ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ನಾಳೆ ವಿಶ್ವ ಮಾದಕ ವಸ್ತು ವಿರೋಧಿ ದಿನ. ಮಾದಕ ವಸ್ತುಗಳು ಯಾವೆಂದು ಹಾಡಿಗೆ ಮುಂತೆ ಹೇಳ್ತಾ ಇದ್ದೀವಿ. ಅದೇ ಅವುಗಳೆಂದರೆ ಮದ್ಯಪಾನ, ಸಿಗರೇಟ್, ತಂಬಾಕು, ಗಾಂಜಾ, ಹೆರಾಯಿನ್, ಕೊಕೇನ್, ನಶೆ ಉಂಟು ಮಾಡುವ ವಸ್ತುಗಳು. ಇವುಗಳು ಸೇವನೆಯಿಂದ ಸೇವಿಸುವ ವ್ಯಕ್ತಿಯ ಮೇಲೆ ಅಷ್ಟೇ ಅಲ್ಲದೆ ಅವರ ನಡವಳಿಕೆಗಳಿಂದ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ. ಕೆಲವರು ಸ್ನೇಹಿತರ ಒತ್ತಡದಿಂದ, ಕುತೂಹಲದಿಂದ ಅಥವಾ ಒತ್ತಡ ನಿವಾರಣೆಯ ನೆಪದಲ್ಲಿ ಬಳಸಲು ಪ್ರಾರಂಭಿಸಿದರೆ ನಂತರ ಅದು ವ್ಯಸನವಾಗಿ ಜೀವನವನ್ನೇ ಹಾಳು ಮಾಡುತ್ತದೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳ್ತೀವಿ ಗೀತೆಯ ನಂತರ. ಕೇಳಿ ಕವಿತಾ ಕೃಷ್ಣಮೂರ್ತಿ ಅವರ ಸ್ವರದಲ್ಲಿ ನನ್ನ ಕನಸಿನ ಹೂವೆ ಚಿತ್ರದ ಹಾಡು

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದರೆ ಆರೋಗ್ಯದ ಮೇಲೆ ಪರಿಣಾಮ, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶದ ಸಮಸ್ಯೆಗಳು, ಕ್ಯಾನ್ಸರ್, ಮೆದುಳಿನ ಕಾರ್ಯಕ್ಷಮತೆ ಕುಸಿತ ಹಾಗೆ ಮಾನಸಿಕ ಖಿನ್ನತೆ ಸಹ ಉಂಟಾಗ್ತದೆ. ಕುಟುಂಬದ ಮೇಲೆ ಪರಿಣಾಮದ ಬಗ್ಗೆ ಹೇಳೋದಾದರೆ ಕುಟುಂಬದಲ್ಲಿ ಜಗಳಗಳು, ಆರ್ಥಿಕ ಸಮಸ್ಯೆಗಳು, ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ, ಕುಟುಂಬದ ಶಾಂತಿ ಹಾಳಾಗೋದು, ಹಾಗೆ ಸಮಾಜದ ಮೇಲೂ ಸಹ ಕೆಟ್ಟ ಪರಿಣಾಮ ಬೀರುತ್ತದೆ. ಅಪರಾಧಗಳ ಹೆಚ್ಚಳ, ರಸ್ತೆ ಅಪಘಾತಗಳು, ನಿರುದ್ಯೋಗ, ಸಾಮಾಜಿಕ ಅಶಾಂತಿ, ಒಬ್ಬ ವ್ಯಕ್ತಿಯ ವ್ಯಸನ ಕೇವಲ ಅವನಿಗಷ್ಟೇ ಅಲ್ಲದೆ ಇಡೀ ಕುಟುಂಬ ಮತ್ತು ಸಮಾಜಕ್ಕೂ ಹಾನಿ ಉಂಟು ಮಾಡುತ್ತದೆ. ಇನ್ನೊಂದಷ್ಟು ಮಾತುಕತೆ ಮುಂದುವರಿದೆ ಗೀತೆಯ ನಂತರ. ಇದೀಗ ಕೇಳಿ ಬೆಳ್ಳಿಬೆಟ್ಟ ಚಿತ್ರದ ಹಾಡು ನಂದಿತಾ ಅವರ ಸ್ವರದಲ್ಲಿ.

ಸಮಯ ಆಗಿದೆ 8:35. ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಲು ಹಲವು ಮಾರ್ಗಗಳನ್ನು ಅನುಸರಿಸಿದರೆ ಖಂಡಿತ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಅವುಗಳೆಂದರೆ ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವುದು, ಕ್ರೀಡೆ, ಸಂಗೀತ, ಓದು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು. ಹಾಗಾಗಿ ಮಾದಕ ವಸ್ತುಗಳು ಸಮಸ್ಯೆಗಳಿಗೆ ಪರಿಹಾರವಲ್ಲ, ಅವು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಜೀವನ ಅಮೂಲ್ಯವಾದುದು, ಅದನ್ನು ಆರೋಗ್ಯಕರವಾಗಿ ಸಂತೋಷದಿಂದ ಮತ್ತು ಜವಾಬ್ದಾರಿಯಿಂದ ಬದುಕೋಣ. ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳು ಇದೀಗ ಕೇಳಿ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಸ್ವರದಲ್ಲಿ ಶುಭಂ ಚಿತ್ರದ ಹಾಡು

0: and in FIFA World Cup, Curaçao to take on Ivory Coast in Group E match at Philadelphia tonight. And that's all in the news at 9. Good night.
1: ಆಕಾಶವಾಣಿ ಬೆಂಗಳೂರು, ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಋತ್ವಿಕ್ ರಾಜನ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಗಾಳಿ ಆಡಿದರೆ, ರಚನೆ ಕೆಎಸ್ ನರಸಿಂಹಸ್ವಾಮಿ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ. ಯುವವಾಣಿ ಇಂಟರ್ವ್ಯೂ ವಿತ್ ದಿವ್ಯಾ ಉತ್ಕರ್ಷ, ಯಂಗೆಸ್ಟ್ ಆನ್ ದ ಲಿಸ್ಟ್ ಆಫ್ ಫೋರ್ಬ್ಸ್ 30 ಅಂಡರ್ 30 ಏಷ್ಯಾ.
1: ಹಲೋ ಅಂಡ್ ವೆಲ್ಕಮ್ ಟು ಯುವವಾಣಿ. ದಿಸ್ ಇಸ್ ಅ ಸ್ಪೆಷಲ್ ಪಾಡ್ಕಾಸ್ಟ್ ಪ್ರೆಸೆಂಟೇಷನ್ ಫ್ರಮ್ ಆಕಾಶವಾಣಿ ಬೆಂಗಳೂರು. ಯಂಗ್ ಮೈಂಡ್ಸ್, ಬ್ರೈಟ್ ಫ್ಯೂಚರ್.

0: ಯುವವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್. ದಿಸ್ ಇಸ್ ಇಂಗ್ಲಿಷ್ ಟಾಕ್ಸ್.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂತೇಳಿ ಒಂದು ಕಾಯಿಲೆ, ಅಂದರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದರೆ ಏನು ಮೇಡಮ್?
1: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 US ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ

0: ಮೂರು ತಿಂಗಳಲ್ಲಿ ನ್ಯಾಷನಲ್ ಡಿಸ್ಪೇಚಿಯಾ ಅವೇರ್ನೆಸ್ ಮಂತ್ ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್, ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
1: ಅಂದ್ರೆ ನುಂಗುವ ಸಮಸ್ಯೆ,
0: ನುಂಗುವ ಸಮಸ್ಯೆ,
1: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈಗ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತ ಸಮಸ್ಯೆ ಬರಬೇಕಂದ್ರೆ?
0: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದಲ್ಲೇನಾಗತ್ತೆ ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದೌಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗತ್ತೆ.
1: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
0: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನುಂಗೋ ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮ ಬರ್ಬೋದು. ಹೇಗೆ ನಾವು ಅದನ್ನ ಕಂಡಿಡಿತೀವಿ ಅಂತಂದ್ರೆ ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಿಕ್ಕೆ ಆಗ್ತಾ ಇಲ್ಲ, ಅಗಿಯೋದಿಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗ್ ಆದ್ಮೇಲೆ ನಂಗೆ ಕೆಮ್ಮ ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳಕ್ಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
1: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
0: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ ಅಥವಾ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗುವಿಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು
1: ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ, ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ, ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀರಿ, ಈ ಗುಳಿಗೆ ಇಲ್ಲದೆ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಫೇಜಿಯಾ ಪ್ರಾಬ್ಲಮ್ಗೆ ಮೆಡಿಸನ್ನಿಂದ ನಾವು ವಾಸಿ ಮಾಡಕ್ಕೆ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು, ಅಂದರೆ ನಾವು ಡಿಗ್ಲೂಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನು ಮಾಡ್ತೀವಿ, ಈ ಥರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ಅವ್ರಿಗೆ ಬೇರೆ ಬೇರೆ ಆ ಥರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ,

0: ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ನ ಟ್ರಿಗರ್ ಮಾಡೋಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಶ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು. ಸೊ ಆ ಥರ ಮಾಡೋದ್ರಿಂದ ಮತ್ತು ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋಕೆ ಕಷ್ಟ ಆಯಿತು ಅಂದರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯಿತು ಅಂದರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನು ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ಥರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ಲದೆ ನುಂಗ್ಬೋದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನಿಂದ ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀವಿ ನಾವು ನುಂಗುತ್ತಿರ್ಬೇಕಾದ್ರೆ, ನೀವು ಹೇಳ್ದಂಗೆನೆ ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು. ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದ್ ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದ್ ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
0: ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಏನೋ ಗಂಟಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ಕಾಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ದೀಯಾ ಅಥವಾ ಅಭ್ಯಾಸನ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನ ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
1: ಓಕೆ ಓಕೆ, ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೂ ಒಂದ್ಸಲ
0: ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಚೆಕಪ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವರಿಗೆ ಅಂತ ಹೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನೂ ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ, ಟ್ಯೂಬ್ ಹಾಕ್ತಾರೆ. ಅವ್ರೇನ್ ಮಾಡ್ತಾರೆ, ಆಮೇಲಿಂದ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗುತ್ತೆ, ಅಂದರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ
1: ಆಗುತ್ತೆ. ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂತಹ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದ್ರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
0: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್, ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
1: ಅವ್ರನ್ನ ಮಾಡದೇನೆ
0: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು, ಯಾಕೆ ಅಂತ ನಮ್ಮ ತೆರಪಿ ಕೊಡಬೇಕಾದ್ರೂ ಅಷ್ಟೇನೆ.

0: ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ. ಮನೇಲಿ ನಾವು ಹೇಳದ ಡೈರೆಕ್ಷನ್, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
1: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು, ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ, ಏನು ಮಾಡೋಕ್ಕೆ ಸಾಧ್ಯ?
0: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶ್ವಲ್ಲಾಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯ್ತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಕೆಂಪು ಸಿಕ್ಕಾಪಟ್ಟೆ ಕೆಂಪ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ. ತಿಂತಿರ್ಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ. ಬಾಯಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ ಶುರು ಮಾಡಿ.
1: ಮಾತಂತೂ ಬಿಡಲ್ಲ ಯಾರು ಕೂಡ ಆ ಟೈಮಲ್ಲಿ. ಒಂಚೂರು ನೋಡಿ ಮಾತಾಡಬೇಕು,
0: ನೋಡಿ ಮಾತಾಡಬೇಕು.
1: ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ, ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
0: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ಮನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ. ಸರಿ, ಎಲ್ಲ ಏನ್ ತಿಂದು ಗೊತ್ತಿರಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೇನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೀದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
1: ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
0: ನಿಜವಾಗ
1: ತುಂಬ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
0: ಹೌದು,
1: ಆ ರೀತಿಯಾದಂತಹ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ, ನುಂಗೋದಪ್ಪ ರಾಗಿ ಮುದ್ದೆ ನುಂಗೋದು,
0: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪು ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದವ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ, ಅಂದರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ. ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇನು ಮಾಡ್ತೀವಿ ನಾವು, ಯಾವ ಥರ ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡುಹಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರ್ ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡುಹಿಡ್ದು ನುಂಗೋದಕ್ಕೆ ಶುರು
1: ಮಾಡ್ತೀವಿ.
0: ಇಲ್ಲ, ಅದು ಕಷ್ಟ ಆಗತ್ತೆ ಸರ್ ಅದು. ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ, ರಾಗಿ ಮುದ್ದೆನು ಪೀಸ್ ಆದಾಗ, ಯಾಕೆಂದ್ರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ಗೆ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದರೆ ಪೌಡ್ರ್ ಮಾಡಿ ತಗೊಳ್ಳಿ, ಮೆತ್ತಗಿರೋ ತಗೊಳ್ಳಿ, ಸಾಫ್ಟ್ ಆಗಿರೋ ತಗೊಳ್ಳಿ, ಅದನ್ನು ಅಡ್ವೈಸ್ ಮಾಡ್ತೀವಿ ನಾವು.
1: ಈಗ ಈ ರೀತಿಯಾದಂಥ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವ್ರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ, ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮಿಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
0: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗಬೇಕು. ಅನ್ನನಾಳ ಹೋಗಿದ್ದು ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತೆ. ಅದು ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು, ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು, ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ, ಶ್ವಾಸನಾಳಕ್ಕೆ ಹೋಗಿ, ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ, ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ನಿಮ್ಮ ವೈದ್ಯರನ್ನ ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನ ರೆಗ್ಯುಲರ್ ಆಗಿ ತಗೊಂಡು ಅದನ್ನ ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂತಹ ಬಹಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದ್ರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ

0: ಸ್ಥಳಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆಯ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು.
1: ಹೌದು,
0: ಏನು ಮಾಡಬೇಕು
1: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ಮದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂಥ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ, ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲ್ಲೂ ಸಹ ಅವೇರ್ನೆಸ್ ಬೇಕು. ಅಂದರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ಥರ ಪೇಷಂಟ್ ಬಂದರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮಾಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
0: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
1: ನಮ್ಮ ಹತ್ರ
0: ಕಳಿಸ್ಕೊಳ್ಳೇಬೇಕು, ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗುತ್ತೆ.
1: ಡೆಫಿನೆಟ್
0: ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೇ ಒಂದು ಚಿಕಿತ್ಸೆ ಕೊಡುವ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟು, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ಲದೇ ಏನು ಸರಿಪಡಿಸಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆಯಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನು ಮಾತಾಡುವಾಗ ಇನ್ನೊಂದು ಏನಾದರೂ ಸಾಧನ ಬೇಕಾ, ಒಂದಕ್ಕೊಂದು
1: ಲಿಂಕ್ ಇರತ್ತೆ, ಲಿಂಕ್ ಇರುತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ನಾನು, ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
0: ಡಿಗ್ಲೋಟಾಲಜಿಸ್ಟ್
1: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
0: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
1: ಹೌದು,
0: ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಇಲ್ಲ, ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತಂತ ಹೇಳಿ.
1: ಕಂಡಿಡ್ತೀವಿ, ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೇ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡಿಡಿತೀವಿ. ನಾವು ಕಂಡಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನು ಸೂಕ್ತ ತರಬೇತಿ ಕೊಡೋಕ್ಕೆ ಅನುಕೂಲ ಆಗತ್ತೆ.
0: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
1: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
0: ನುಂಗುವಿಕೆ ಸಮಸ್ಯೆ
1: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರ್ಗೆ ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೊ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೊ ವಾಯ್ಸ್ ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
0: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ, ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗಲ್ಲ ಇವರು ಅಂತಂತ ಹೇಳಿ. ಇವರಲ್ಲಿ ಏನು ಯಾವ ರೀತಿ
1: ಜಾಸ್ತಿ ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದರೆ ಮಾಯಿಶ್ಚರೈಸ್ ಆಗಿರಬೇಕು ಅದು. ಹಾಗೆಯೇ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ಲಿ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
0: ಈಗ ಧ್ವನಿ ತುಂಬ ಒಣಗಿರ್ತದೆ, ಆವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತಂತ ಹೇಳಿ ಏನು ನೀವು ಟಿಪ್ಸನ್ನು ಕೊಡ್ತೀರಾ ಅಂತ.
1: ಈಗ ಫಾರ್ ಎಕ್ಸಾಂಪಲ್, ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆನಾಗತ್ತೆ, ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ ಆಗುತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನಗೆ ಇನ್ನೂ ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನು ಮಾಡ್ತೀವಿ, ನಾವು ಏನು ಮಾಡ್ತೀವಿ ಆವಾಗ ಹೇಳ್ತೀವಿ, ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರೂ ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ಒಂದು ಸಿಪ್ ಎರಡು ಸಿಪ್ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ ನುಂಗುವಿಕೆ ಸಮಸ್ಯೆ

0: ಭಾಷೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
1: ವಿಪರೀತ ಮಾತಾಡೋರಾಗಲಿ ಅಥವಾ ಕಲಾವಿದರಾಗಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು. ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನು ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
0: ಆಗ್ಬೇಕು ಅಂತೇನಿಲ್ಲ, ಆದರೂ ಆಗಬಹುದು, ಆಗ್ಬೇಕು ಅಂತೇನೆ. ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್, ಅದು ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡಲೇಬೇಕು, ಅದ್ರ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆವಾಗಲೇ ಅದ್ರ ಧ್ವನಿ ಅವರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲಿಂದ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗಿಬೇಕ ತೊಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನು ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ.
1: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟು ನಿಮ್ಮ ಥರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂಥ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
0: ಡೆಫಿನೆಟ್ ಆಗಿ
1: ತಿಳ್ಕೋಬೇಕಾಗತ್ತೆ ಅಂತ.
0: ಹೌದು, ಯಾಕೆ ಅಂದರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರಲೇಬೇಕು. ಯಾಕೆ ಅಂದರೆ ಎಲ್ಲ ನಾವು ಹೇಳ್ತೀವಲ್ವ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದೆ. ನುಂಗಬೇಕು ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ. ಸಮಸ್ಯೆ ಅಂದರೆ ನಾಲ್ಕು ಜನ ಇರೋ ಕಡೆ ಹೋಗಿ ಊಟ ಮಾಡೋಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನನಗೆ ನುಂಗೋಕ್ಕಾಗಲ್ವಲ್ಲ, ಅಗಿಯೋಕ್ಕಾಗಲ್ವಲ್ಲ, ನುಂಗಿದ್ರೆ ಜೊಲು ಬರುತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ, ನಮ್ಮ ಏನು ಮಾಡ್ತಾರೆ ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನು ಮಾಡ್ತಾರೆ ಕಮ್ಮಿ ಮಾಡಿಬಿಡ್ತಾರೆ. ಇದೇನಾಗತ್ತೆ ಅವರಿಗೆ ತೊಂದರೆ ಅಲ್ಲದೇನೆ ಮನೆಯವ್ರಿಗೂ ಸಹ. ಈಗ ಅವರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗೆದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪ್ರೇಟಾಗಿ ಅಡುಗೆನೂ ಮಾಡಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನ ಮಾಡಬೇಕಾಗಿ ಬರುತ್ತೆ. ಏನಾಗತ್ತೆ ಈ ತರ ಸ್ಥಿತಿ ಇದ್ದಾಗ ಇದು ತುಂಬಾ ಸೀರಿಯಸ್ ಕಂಡೀಷನ್
1: ಬೇಕಾಗುತ್ತೆ ಬದುಕಿರೋದಕ್ಕೆ.
0: ಎಲ್ಲಿಗಾರ ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ, ಇಂಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನು ಅಡುಗೆ ಇವತ್ತು, ಏನು ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದರೆ ಜೀವನನೇ ಬೇಸರ ಆಗೋ ಥರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನು ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನು ನುಂಗುವ ಸಮಸ್ಯೆ ಇದೆಯಲ್ಲ ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗೋಕ್ಕೇನೇ ಒಂದು ಕಷ್ಟ ಆಯಿತು ಅಂದರೆ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ, ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟು ಡಿಗ್ಲೂಟಾಲಜಿಸ್ಟ್ಗೆ ಹೋದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯಿತು. ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತು ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನು ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಧನ್ಯವಾದಗಳು.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಮೂಢನಂಬಿಕೆಗಳು ದೂರವಾಗಲಿ, ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
3: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
2: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ.

ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ. ಮೆಲೋಡಿ ಟೈಮಲ್ಲಿ ಕೇಳಿ ಮೊದಲ ಗೀತೆ, ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿ ಮೊಹರ ಚಿತ್ರದ ಹಾಡು.

ಕೇಂದ್ರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯಿ ಚಿತ್ರದ ಗೀತೆ.

ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಆಂಧಿ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಕಿಮಿಚ್ಚಕ ವೃತ ನಡೆಸಿಕೊಡುತ್ತಾರೆ ಶ್ರೀ ಯಕ್ಷದೇವ ಮಿತ್ರ ಕಲಾಮಂಡಳಿ ಬೆಳುವಾಯಿ ಇಲ್ಲಿನ ಸದಸ್ಯರು.
3: ಮಗನೇ,
4: ಅಮ್ಮ,
3: ನಮ್ಮ ಸಂಸಾರದ ಸೌಭಾಗ್ಯಕ್ಕಾಗಿ, ನಮ್ಮ ಸಕಲ ಬಾಧೆಗಳ ಪರಿಹಾರ ಆಗುವುದಕ್ಕಾಗಿ ಕಿಮಿಚ್ಚಕ ಎನ್ನುವಂತಹ ಒಂದು ವ್ರತವನ್ನು ನಾನು ಮಾಡಲಿದ್ದೇನೆ.
4: ಸರಿಯಮ್ಮ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: ಇದು. ನನ್ನ ತಂದೆಯವರ ಇಷ್ಟವಾದ ಹಾಡು ಇಲ್ಲಿ ನಮಗೆ ಈ ಹಾಡು. ಚಲನಚಿತ್ರದ ಹಾಡು ಹನ್ನಿಸೊಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. 6:10 ವಂದನ, 6:30 ಚಿಂತನ, ಕೆಪಿಎ ಖಾದರ್ ಕುತ್ತೆತ್ತೂರು ಅವರಿಂದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿಖೇತ್ ಅಂಪಾರ್. 9:30 ಭಾವಗಾನ ತಿಂಗಳ ಹಾಡು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ರಾವ್ ಅವರ ರಚನೆಗೆ ಸಂಗೀತ ನೀಡಿದವರು ಸಂದೀಪ್ ಆರ್ ಬಲ್ಲಾಳ್, ಹಾಡಿದವರು ಎಂ ಪಂಚಮಿ. 10:30 ತುಳು ಕಾರ್ಯಕ್ರಮ, ಜವೆನರೆ ಕಲ, ತುಳು ಯುವವಾಣಿ, ತುಳುನಾಡದ ಸಾಮರಸ್ಯ ಬಗೆಟ್ಟು ಭಾಷಣ ಮೇಘಶ್ರೀ ಬಕ, ತುಳುನಾಡದ ಸಿರಿ ಸಂಪತ್ತು ಈ ಬಗೆಟ್ಟು ಪಾತೆರುವೆರು ಸೌಪರ್ಣಿಕ ರೈ ಕಾಕುಟುಕುಕೆ. 11:00 ವನಿತಾವಾಣಿ ಭಾಷಣ, ಇಂದಿನ ಮಹಿಳೆ ಸ್ವಯಂ ನಿರ್ವಹಣೆ ಪೋಷಣೆ ಮತ್ತು ವ್ಯಕ್ತಿತ್ವ ವಿಕಾಸ ಕುರಿತು ಜಯಶ್ರೀ ಪೈ ಅವರಿಂದ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ನಾಳೆ ಸಂಜೆ 5:00 ಕುಂದಸಿರಿ ಬರಹಗಾರ ಸಂಶೋಧಕ ಸದ್ಯೋಜಾತ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶಿವಾನಿ ಶೆಟ್ಟಿ ಮಲ್ಯಾಡಿ. 6:10 ತುಳು ಕಾರ್ಯಕ್ರಮ ಪದರಂಗೀತ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Renuka. Commerce and Industry Minister Piyush Goyal has said India-UK Comprehensive Economic and Trade Agreement will act as force multiplier to support the global economy. Addressing the India Global Forum IGF UK India Week in London today, Mr. Goyal said Free Trade Agreement FTA with the United Kingdom is the most comprehensive agreement that India has entered into so far. The minister reached the UK on a 3-day visit to review the preparedness of both countries for the implementation of the India-UK Comprehensive Economic and Trade Agreement CETA, which will enter into force from 15th of next month. Mr. Goyal added that the agreement will further integrate both countries into global value chains and open new avenues for economic cooperation and growth.
2: Partnership with UK is taking many more dimensions. So now we have a very highly strategic partnership, whether it comes to technology, investments, defense, and critical minerals, our shared objective to fight against terrorism, our effort to bring global peace and stability, our joint effort in several multilateral fora to bring good practices which will make it equal for all countries to do business in a fair and equitable manner.
1: Venezuela's acting president Delcy Rodriguez has said that 164 people have died and 971 others were injured after a pair of powerful quakes hit the country. Last night, 7.2 and 7.5 magnitude earthquakes hit the country. Buildings were evacuated in places as far away as Brazil's Amazon, about 1,700 kilometers from Venezuela's capital, Caracas. Meanwhile,